ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಮಂಗಳವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾನಶಕ್ಕೆ 1948. ಜ್ಯೇಷ್ಠ ಮಾಸದ 5ನೇ ದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 26ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯಾ?
2: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಕೇಳಿ ನಾಗೇಶ್ ನಾಯಕ್ ಅವರಿಂದ ಚಿಂತನ.
4: ನಮ್ಮ ಪಾಪ ಪುಣ್ಯದ ಫಲ ನಾವೇ ಅನುಭವಿಸಬೇಕು. ಬದುಕಿನ ಬಂಡಿಯ ನೊಗ ಹೊರುವವರು ನಾವೇ. ನಮ್ಮ ಜೊತೆ ದಾರಿ ಸಾಗಿಸಲು ಬಂಧು ಬಳಗ, ಸ್ನೇಹಿತರು, ಹೆಂಡತಿ, ಮಕ್ಕಳು ಹೆಜ್ಜೆ ಹಾಕುವವರಷ್ಟೇ. ಆದರೆ ಅವರ್ಯಾರೂ ನಮ್ಮ ಕರ್ಮದ ಹೊರೆಯ ಭಾರವನ್ನು ಕಡಿಮೆ ಮಾಡುವುದಿಲ್ಲ, ನಮ್ಮ ತಲೆ ಮೇಲೆ ಹೊತ್ತುಕೊಳ್ಳುವುದಿಲ್ಲ. ಹಾಗಿದ್ದರೆ ಬದುಕಿನ ಕರ್ಮದ ಶಿಲುಬೆಯ ಭಾರವನ್ನು ಹೊರುವವರು ಯಾರು? ನಾವೇ. ಅಡಿಗರು ತಮ್ಮ ಒಂದು ಪದ್ಯದಲ್ಲಿ ನಿನಗೆ ನೀನೇ ಗೆಳೆಯ ನಿನಗೆ ನೀನೇ, ಅವರಿವರ ನಂಬುಗೆಯ ಮರಳ ರಾಶಿಯ ಮೇಲೆ ಮಹಲು ನಿರ್ಮಿಸಲಹೆಯ ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಎನ್ನುತ್ತಾರೆ. ಇದು ಬದುಕಿನ ಶಾಶ್ವತ ಸತ್ಯ. ನಮ್ಮ ನಮ್ಮ ಪಾಪ ಪುಣ್ಯದ ಫಲಗಳನ್ನು ನಾವೇ ಅನುಭವಿಸಬೇಕು. ನಾವು ಮಾಡಿದ್ದನ್ನು ನಾವೇ ಉಣಬೇಕು. ನನ್ನ ಎಲ್ಲ ಸುಖ ದುಃಖಗಳಲ್ಲಿ ಎಲ್ಲರೂ ಪಾಲು ಪಡೆಯುತ್ತಾರೆ ಎನ್ನುವುದು ಮೂರ್ಖರ ಲಕ್ಷಣವಾದೀತು. ಇಂದು ಸುಖದಲ್ಲಿ ಪಾಲು ಕೇಳುವವರು ಅಧಿಕ, ದುಃಖದ ಸನ್ನಿವೇಶಗಳಲ್ಲಿ ಎಲ್ಲರೂ ಕಣ್ಮರೆಯಾಗಿರುತ್ತಾರೆ. ನಾವು ಸುಖ ಸುಮ್ಮನೆ ಅವರಿವರ ಮೇಲೆ ನಂಬಿಕೆಯ ಊರುಗೋಲಿರಿಸಿ ಸಮಾಧಾನಿಗಳಾಗುತ್ತೇವೆ. ವಾಸ್ತವ ಬೇರೆಯಾಗಿರುತ್ತದೆ. ಅವರವರ ಬದುಕಿನ ಶಿಲುಬೆಯನ್ನು ಅವರವರೇ ಹೊರಬೇಕು. ಬೇರೆಯವರು ನಮ್ಮ ಬದುಕಿನ ಭಾರವನ್ನು ಹೊರಲೆಂದು ನಿರೀಕ್ಷಿಸುವುದು ಪರಿಹಾಸ್ಯವಾದೀತು. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಎನ್ನುವ ಹಾಗೆ ಬದುಕಿನ ಒಂದು ಸಂದರ್ಭದಲ್ಲಿ ಬಂದು ಒಕ್ಕರಿಸಿಕೊಳ್ಳುವ ಯಾತನೆ ಎಂಬ ಬಂಧುಗಳು ಜಪ್ಪಯ್ಯ ಎಂದರೂ ಕಾಲು ಕೀಳುವುದಿಲ್ಲ. ನಮ್ಮ ಶಕ್ತಿಯನ್ನೆಲ್ಲ ಬಸಿದು ಹೆಜ್ಜೆ ಕಿತ್ತಿಡಲಾಗದ ಹತಾಶ ಸ್ಥಿತಿಗೆ ತಂದು ಬಿಡುತ್ತವೆ. ಆಗ ನಮ್ಮ ನಿರೀಕ್ಷೆಗಳು

ಗರಿಗೆದರುತ್ತವೆ. ಹೆಂಡತಿಯ ಕಡೆಗೆ, ಮಕ್ಕಳ ಕಡೆಗೆ, ಗೆಳೆಯರು, ಆಪ್ತೇಷ್ಟರ ಕಡೆಗೆ ನಾವು ನೆಟ್ಟನೋಟವನ್ನು ಬೀರಿ ಸಹಾಯಕ್ಕಾಗಿ ಹಾತೊರೆಯುತ್ತೇವೆ. ಅವರು ಸುತಾರಾಮ್ ನಮ್ಮ ದುಃಖಗಳಲ್ಲಿ ಪಾಲು ಪಡೆಯಲು ಒಪ್ಪುವುದಿಲ್ಲ. ಆಗ ನೋಡಿ, ಬದುಕಿನ ಬಗ್ಗೆ ವಿರಕ್ತಿಯ ಭಾವನೆ ಆವರಿಸಿ ಜಗತ್ತು ಶೂನ್ಯವೆನಿಸುವುದು. ಇಂತಹ ಸಂದರ್ಭದಲ್ಲಿ ಅಲ್ಲವೇ ವಾಲ್ಮೀಕಿ ಸಂತನಾಗಿ ರಾಮಾಯಣವನ್ನು ರಚಿಸಿದ್ದು. ನಿನ್ನ ಬದುಕಿನ ಬಂಡಿಗೆ ಹೆಗಲು ಕೊಡುವವನು ನೀನೇ ಮಿತ್ರ ಎಂಬ ಸತ್ಯದ ಸಾಕ್ಷಾತ್ಕಾರ ಆದಾಗಲೇ ಅನೂಹ್ಯ ಹೊಳುವುಗಳು ಗೋಚರಿಸಿ ಅದಮ್ಯವಾದುದನ್ನು ಸಾಧಿಸಲು ಛಲ ಇಮ್ಮಡಿಯಾಗುವುದು. ಡಿವಿಜಿ ಅವರು ತಮ್ಮ ಒಂದು ಕಗ್ಗದಲ್ಲಿ ಹೀಗೆ ಹೇಳುತ್ತಾರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ, ನಿನ್ನೊಡಲೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ, ಮಣ್ಣೇ ತರ್ಪಣ ನಿನಗೆ ಮಂಕುತಿಮ್ಮ. ಬದುಕಿನಲ್ಲಿ ಬರುವ ತೊಂದರೆಗಳನ್ನೆಲ್ಲ ನೀನೇ ಹೊರಬೇಕು. ನೆರವಿಗಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರನ್ನು ಕೂಗಿ ಅತ್ತು ಕರೆದು ಮಾಡಿದರೆ ಫಲವಿಲ್ಲ. ನಿನ್ನ ದೇಹವೇ ಚಿತೆಯಿದ್ದ ಹಾಗೆ ಲೋಕದ ತಂಟೆ ತಕರಾರುಗಳು ಸೌದೆಯ ಬೆಂಕಿ

0: ಹೆಗಲು ಕೊಡುವವನು ನೀನೇ ಮಿತ್ರ ಎಂಬ ಸತ್ಯದ ಸಾಕ್ಷಾತ್ಕಾರ ಆದಾಗಲೇ ಅನೂಹ್ಯ ಹೊಳವುಗಳು ಗೋಚರಿಸಿ ಅದಮ್ಯವಾದುದನ್ನು ಸಾಧಿಸಲು ಛಲ ಇಮ್ಮಡಿಯಾಗುವುದು. ಡಿವಿಜಿ ಅವರು ತಮ್ಮ ಒಂದು ಕಗ್ಗದಲ್ಲಿ ಹೀಗೆ ಹೇಳುತ್ತಾರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ, ನಿನ್ನೊಡಲೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ ಮಣ್ಣೇ ತರ್ಪಣ ನಿನಗೆ ಮಂಕುತಿಮ್ಮ. ಬದುಕಿನಲ್ಲಿ ಬರುವ ತೊಂದರೆಗಳನ್ನೆಲ್ಲ ನೀನೇ ಹೊರಬೇಕು. ನೆರವಿಗಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರನ್ನು ಕೂಗಿ ಅತ್ತು ಕರೆದು ಮಾಡಿದರೆ ಫಲವಿಲ್ಲ. ನಿನ್ನ ದೇಹವೇ ಚಿತೆಯಿದ್ದ ಹಾಗೆ ಲೋಕದ ತಂಟೆ ತಕರಾರುಗಳು ಸೌದೆಯ ಬೆಂಕಿಯಂತೆ ಒಳಗೊಳಗೆ ದಹಿಸುತ್ತಾ ಹೋದರೆ ಸುಟ್ಟ ನಿನ್ನ ದೇಹ ಮಣ್ಣಲ್ಲಿ ಮಣ್ಣಾಗಬೇಕು. ಮಣ್ಣೇ ನಿನಗೆ ಶಾಶ್ವತ ಆಧಾರ ಎನ್ನುವ ಅರ್ಥದಲ್ಲಿ ಡಿವಿಜಿ ಕಗ್ಗವನ್ನು ಬರೆಯುತ್ತಾರೆ. ಮನುಕುಲದ ಉದ್ಧಾರಕ ಯೇಸುವಿಗೆ ರಾಜದ್ರೋಹದ ಆರೋಪ ಹೊರಿಸಿ ಶಿಲುಬೆಯನ್ನು ಬೆನ್ನ ಮೇಲಿರಿಸಿ ಕರೆದೊಯ್ಯುವಾಗ ಅವನ ಶಿಷ್ಯಂದಿರು ಹಿಂಬಾಲಕರು ಅನುಯಾಯಿಗಳು ಅವನ ಶಿಲುಬೆಗೆ ಹೆಗಲು ಕೊಡಲಿಲ್ಲ. ಯೇಸು ಒಬ್ಬನೇ ಶಿಲುಬೆ ಹೊತ್ತು ಗೋಲ್ಕೋತಾ ಬೆಟ್ಟವನ್ನು ಏರಿದ್ದು ಹಾಗಿದ್ದರೆ ನಿನ್ನ ಬದುಕಿನಲ್ಲಿ ಬರುವ ಪಾಪ ಪುಣ್ಯಗಳ ಮೂಟೆ ಭಾರವನ್ನು ಸುಮ್ಮನೆ ಮರುಮಾತಾಡದೆ ಹೊರುವುದನ್ನು ಕಲಿತುಕು. ಯಾರ ಮೇಲೂ ಆರೋಪ ದೂರು ಮಾಡಬೇಡ. ಇದೇ ಸರಿಯಾದ ಮಾರ್ಗ. ಸ್ವಾಮಿ ವಿವೇಕಾನಂದರು ನಿಮ್ಮ ತಪ್ಪಿಗಾಗಿ ಇತರರನ್ನು ದೂಷಿಸಬೇಡಿ. ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ, ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳಿ ಎಂದು ಕರೆ ಕೊಡುತ್ತಾರೆ. ಹೌದು, ಇಂದು ತಾವು ಮಾಡಿದ ತಪ್ಪಿನಿಂದ ಪಾಠ ಕಲಿಯದ ಜನ ಇತರರ ಮೇಲೆ ಗೂಬಿಯನ್ನು ಕೂರಿಸಿ ಕೈ ತೊಳೆದುಕೊಳ್ಳುತ್ತಾರೆ. ತಪ್ಪಿನ ಪ್ರಾಯಶ್ಚಿತ್ತದ ಭಾವನೆ ಅವರಲ್ಲಿ ಕಿಂಚಿತ್ತೂ ಇರುವುದಿಲ್ಲ. ಹೀಗಾದರೆ ಸತ್ಯದ ಸಾಕ್ಷಾತ್ಕಾರ ಆಗುವುದೆಂದು. ಇಂದು ಕಷ್ಟಗಳನ್ನು ಸಂತೆಯಲ್ಲಿ ಇಟ್ಟು ಮಾರುವಂತಿದ್ದರೆ ಬಹುಶಃ ಸಂತೆ ಕಷ್ಟಗಳನ್ನು ಮಾರುವವರಿಂದ ಕಿಕ್ಕಿರಿದು ತುಂಬಿರುತ್ತಿತ್ತೇನೋ. ಹಾಗಾಗದೆಂದೇ ಅನಿವಾರ್ಯವಾಗಿ ದುಃಖಗಳನ್ನು ಒಬ್ಬರೇ ನುಂಗುವ ಸ್ಥಿತಿ ಎಲ್ಲರಿಗಿದೆ. ಆದರೂ ಎಲ್ಲರಿಗೆ ತಮ್ಮ ನೋವುಗಳನ್ನು ಇತರರು ಕೇಳಲಿ, ನಿವಾರಿಸಲಿ, ಅದನ್ನು ಸ್ವೀಕರಿಸಲಿ, ನಮ್ಮನ್ನು ಸಂತೈಸಲಿ ಎಂದು ಹಂಬಲಿಸುತ್ತಾರೆ. ನೋವಿಗೆ ಸಮಾಧಾನ ನೀಡುವುದು ಸಾಧ್ಯ, ಆದರೆ ಆ ನೋವನ್ನು ಸ್ವೀಕರಿಸುವುದು ಕಷ್ಟ ಸಾಧ್ಯ. ಮನುಷ್ಯನೇ, ನಿನ್ನ ಬದುಕಿನ ಕರ್ಮದ ಪ್ರತಿಫಲವನ್ನು ನೀನೇ ಅನುಭವಿಸಬೇಕು. ಇತರರು ಅದನ್ನು ಹೊರಲಿ ಎಂದು ಅಭಿಲಾಷೆ ಪಡುವುದು ತಪ್ಪು. ಅದು ಎಷ್ಟೇ ಭಾರವಾಗಿರಲಿ, ತುಟಿ ಬಿಗಿ ಹಿಡಿದು ನುಂಗುವುದನ್ನು ಕಲಿ. ಬದುಕು ಸಹ್ಯವಾಗುವುದು ಅವಾಗಲೇ. ಹೌದು, ನಮ್ಮ ಕಷ್ಟಗಳ ಮಾಲೀಕರು ನಾವೇ. ನಮ್ಮ ನೋವುಗಳನ್ನು ಇತರರು ತಿನ್ನಲಿ ಎಂದು ಅಪೇಕ್ಷೆ ಪಡದೆ ಅವುಡುಗಚ್ಚಿ ಅನುಭವಿಸುವ ಸಂಸಾರ ಸಾಗರ ದಾಟುವ ಪ್ರಯತ್ನ ಮಾಡೋಣ.
1: ಇದುವರೆಗೆ ನಾಗೇಶ್ ನಾಯಕ್ ಅವರಿಂದ ಚಿಂತನಾ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
4: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ.

0: ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
0: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಧಾರವಾಡ. ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲ್ಗಿಯ ಭೀಮಪ್ಪ ಡಿ ದಾನಗೌಡ ಅವರಿಂದ ರಿವಾಯತ್ ಪದಗಳು.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಚಿಕ್ಕಬಡಸಲ್ಗಿಯ ಭೀಮಪ್ಪ ಡಿ ದಾನಗೌಡ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಉದ್ಯಮದಲ್ಲಿ ತಂತ್ರಜ್ಞಾನದ ಬಳಕೆ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಸಂತೋಷ್ ಕೆ ಸೌಣೂರ್.
2: ಇಂದು ನಾನು ತಂತ್ರಜ್ಞಾನದ ಬಳಕೆ ಕೃಷಿ ಮತ್ತು ಆಹಾರ ಉದ್ಯಮದಲ್ಲಿ ಹೇಗೆ ರೈತರಿಗೆ ಸಹಾಯ ಮಾಡುತ್ತಿದೆ ಎಂಬ ವಿಷಯದ ಬಗ್ಗೆ ಒಂದು ಸರಳ ಯಶೋಗಾಥೆಯ ಮೂಲಕ ತಿಳಿದುಕೊಳ್ಳೋಣ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಣ್ಣ ಎಂಬ ರೈತ ಇದ್ದನು. ಅವನಿಗೆ ಸುಮಾರು 3 ಎಕರೆ ಜಮೀನು ಇತ್ತು. ಅವನು ಟೊಮೆಟೊ, ಮೆಣಸಿನಕಾಯಿ ಮತ್ತು ಸ್ವಲ್ಪ ತರಕಾರಿ ಬೆಳೆ ಬೆಳೆದಿದ್ದನು. ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಅವನಿಗೆ ಹೆಚ್ಚಿನ ಲಾಭ ಸಿಗುತ್ತಿರಲಿಲ್ಲ. ಅವನ ಸಮಸ್ಯೆಗಳು ತುಂಬಾ ಸಾಮಾನ್ಯವಾಗಿದ್ದವು. ಮೊದಲನೆಯದಾಗಿ ಹವಾಮಾನ ಸಮಸ್ಯೆ. ಕೆಲವೊಮ್ಮೆ ಅವನು ಔಷಧಿ ಸಿಂಪಡಿಸಿದ ತಕ್ಷಣ ಮಳೆ ಬರುತ್ತಿತ್ತು. ಇದರಿಂದ ಔಷಧಿ ಸಂಪೂರ್ಣವಾಗಿ ವ್ಯರ್ಥವಾಗುತ್ತಿತ್ತು, ಹಣವೂ ನಷ್ಟವಾಗುತ್ತಿತ್ತು. ಎರಡನೆಯದಾಗಿ ನೀರಿನ ಸಮಸ್ಯೆ. ಅವನು ಗದ್ದೆಗೆ ಹೆಚ್ಚು ನೀರು ಹಾಕುತ್ತಿದ್ದನು. ಇದರಿಂದ ನೀರು ಮತ್ತು ವಿದ್ಯುತ್ ಎರಡೂ ಹೆಚ್ಚು ಖರ್ಚಾಗುತ್ತಿತ್ತು. ಮೂರನೆಯದಾಗಿ ಬೆಳೆ ರೋಗಗಳು. ಟೊಮೆಟೊ ಗಿಡಗಳಲ್ಲಿ ರೋಗ ಬಂದಾಗ ಯಾವ ಔಷಧಿ ಬಳಸಬೇಕು ಎಂಬುದು ಅವನಿಗೆ ಸ್ಪಷ್ಟವಾಗಿರಲಿಲ್ಲ. ಕೆಲವೊಮ್ಮೆ ತಪ್ಪು ಔಷಧಿ ಬಳಸಿ ಇನ್ನಷ್ಟು ನಷ್ಟ ಅನುಭವಿಸುತ್ತಿದ್ದನು. ನಾಲ್ಕನೆಯದಾಗಿ ಮಾರುಕಟ್ಟೆ ಸಮಸ್ಯೆ. ಅವನು ತನ್ನ ಬೆಳೆಗಳನ್ನು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದನು, ಆದರೆ ಅಲ್ಲಿ ಯಾವಾಗಲೂ ಉತ್ತಮ ಬೆಳೆ ಸಿಗುತ್ತಿರಲಿಲ್ಲ. ಒಂದು ದಿನ ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಬಂದರು. ಅವರು ರೈತರಿಗೆ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿಸಿದರು. ಮೊಬೈಲ್ ಆ್ಯಪ್ಗಳು, ಡ್ರಿಪ್ ಇರಿಗೇಷನ್, ಹವಾಮಾನ ಮಾಹಿತಿ, ಮಾರುಕಟ್ಟೆ ಬೆಲೆ ಮಾಹಿತಿ ಇವುಗಳ ಬಗ್ಗೆ ತರಬೇತಿ ನೀಡಿದರು. ಆ ನಂತರ ಶಿವಣ್ಣ ನಿಧಾನವಾಗಿ ಹೊಸ ತಂತ್ರಜ್ಞಾನಗಳನ್ನು ಬಳಸಲು ಆರಂಭಿಸಿದರು. ಮೊದಲಿಗೆ ಅವನು ತನ್ನ ಮೊಬೈಲ್ನಲ್ಲಿ ಹವಾಮಾನ ಮಾಹಿತಿ ಕೊಡುವ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡನು. ಆಗ ಅವನಿಗೆ ಮುಂಚಿತವಾಗಿಯೇ ಮಳೆ ಬರುತ್ತದೆಯೋ ಇಲ್ಲವೋ ಎಂಬ ಮಾಹಿತಿ ಸಿಗುತ್ತಿತ್ತು. ಮಳೆ ಇರುವ ದಿನಗಳಲ್ಲಿ ಅವನು ಕೀಟನಾಶಕ ಸಿಂಪಡಿಸುವುದನ್ನು ತಪ್ಪಿಸಿದನು. ಇದರಿಂದ ಅವನ ಔಷಧಿ ಮತ್ತು ಹಣ ಉಳಿಯಿತು. ನಂತರ ಅವನು ಡ್ರಿಪ್ ಇರಿಗೇಷನ್ ಅಳವಡಿಸಿಕೊಂಡನು. ಹಿಂದಿನಂತೆ ಸಂಪೂರ್ಣ ಗದ್ದೆಗೆ ನೀರು ಹರಿಸುವ ಬದಲು ಈಗ ಗಿಡದ ಬೇರುಗಳಿಗೆ ಬೇಕಾದಷ್ಟು ಮಾತ್ರ ನೀರು ಹೋಗುತ್ತಿತ್ತು. ಇದರಿಂದ ನೀರಿನ ಬಳಕೆ ಕಡಿಮೆಯಾಯಿತು, ವಿದ್ಯುತ್ ಖರ್ಚು ಕೂಡ ಕಡಿಮೆಯಾಯಿತು. ಟೊಮೆಟೊ ಎಲೆಗಳಲ್ಲಿ ಹಳದಿ ಕಲೆಗಳು ಕಾಣಿಸಿಕೊಂಡವು. ಹಿಂದಿನಂತೆ ಊಹಿಸಿ ಔಷಧಿ ಹಾಕುವ ಬದಲು ಅವನು ತನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದು ಕೃಷಿ ಆ್ಯಪ್ನಲ್ಲಿ ಪರಿಶೀಲಿಸಿದನು. ಆ್ಯಪ್ ಅದು ಒಂದು ಹುಳು ಬಾಧೆ ಎಂದು ತಿಳಿಸಿ ಸರಿಯಾದ ಔಷಧಿಯನ್ನು ಸೂಚಿಸಿತು. ಬೇಗ ಚಿಕಿತ್ಸೆ ಮಾಡಿದ ಕಾರಣ ಅವನ ಬೆಳೆ ಉಳಿಯಿತು. ಇದರಿಂದ ಶಿವನಿಗೆ ಒಂದು ದೊಡ್ಡ ನಂಬಿಕೆ ಬಂತು, ತಂತ್ರಜ್ಞಾನ ರೈತರಿಗೆ ನಿಜವಾಗಿಯೂ ಸಹಾಯ ಮಾಡುತ್ತದೆ ಎಂದು. ಅದರ ನಂತರ ಅವನು ಮಾರುಕಟ್ಟೆ

0: ಬೆಲೆಗಳನ್ನು ಕೂಡ ಮೊಬೈಲ್ನಲ್ಲಿ ನೋಡಲು ಆರಂಭಿಸಿದನು. ಹತ್ತಿರದ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಇದ್ದರೆ ಬೇರೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆಗೆ ತನ್ನ ಬೆಲೆ ಮಾರಾಟ ಮಾಡುತ್ತಿದ್ದನು. ಇದರಿಂದ ಅವನ ಆದಾಯ ಹೆಚ್ಚಾಯಿತು. ಬೆಳೆ ಕಟಾವಿನ ನಂತರ ಅವನು ತನ್ನ ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ಆರಂಭಿಸಿದನು. ಇದರಿಂದ ತರಕಾರಿಗಳು ಬೇಗ ಹಾಳಾಗಲಿಲ್ಲ. ಅವನು ಆತುರದಲ್ಲಿ ಕಡಿಮೆ ಬೆಲೆಗೆ ಮಾರಬೇಕಾದ ಪರಿಸ್ಥಿತಿಯು ತಪ್ಪಿತು. ಕೆಲವು ತಿಂಗಳ ನಂತರ ಶಿವಣ್ಣನ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿತು. ಹಿಂದೆ ನಷ್ಟದಲ್ಲಿದ್ದ ಶಿವಣ್ಣ ಈಗ ಲಾಭದಲ್ಲಿದ್ದನು. ಅವನನ್ನು ನೋಡಿ ಹಳ್ಳಿಯ ಇನ್ನಿತರ ರೈತರು ಹೊಸ ತಂತ್ರಜ್ಞಾನ ಬಳಸಲು ಆರಂಭಿಸಿದರು. ಈ ಕಥೆಯಿಂದ ನಾವು ಏನು ಕಲಿಯಬೇಕು ಅಂದರೆ, ತಂತ್ರಜ್ಞಾನ ದೊಡ್ಡ ಕಂಪನಿಗಳಿಗೆ ಮಾತ್ರ ಅಲ್ಲ, ಸರಿಯಾಗಿ ಬಳಸಿದರೆ ಸಾಮಾನ್ಯ ರೈತರ ಜೀವನವನ್ನು ಬದಲಾಯಿಸಬಹುದು. ಇಂದು ಮೊಬೈಲ್ ಫೋನ್ ಕೂಡ ರೈತನಿಗೆ ಒಂದು ದೊಡ್ಡ ಸಹಾಯಕವಾಗಿದೆ. ಹವಾಮಾನ ಮಾಹಿತಿ, ಮಾರುಕಟ್ಟೆ ಬೆಲೆ, ಬೆಳೆ ರೋಗ ಪರಿಹಾರ ಎಲ್ಲವೂ ಕೈಯಲ್ಲೇ ಸಿಗುತ್ತಿದೆ. ಭವಿಷ್ಯದಲ್ಲಿ ಡ್ರೋನ್ಗಳು, ಸ್ಮಾರ್ಟ್ ಟ್ರ್ಯಾಕ್ಟರ್ಗಳು, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆಗಳು ಇನ್ನಷ್ಟು ಸಾಮಾನ್ಯವಾಗುತ್ತವೆ. ಇದರಿಂದ ಕೃಷಿ ಇನ್ನೂ ಸುಲಭ ಮತ್ತು ಲಾಭದಾಯಕವಾಗುತ್ತದೆ. ಕೊನೆಯಲ್ಲಿ ನಾನು ಏನು ಹೇಳಬೇಕೆಂದರೆ, ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿದರೆ ರೈತನ ಶ್ರಮ ಕಡಿಮೆಯಾಗುತ್ತದೆ, ಆದಾಯ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಗುಣಮಟ್ಟದ ಆಹಾರ ಜನರಿಗೆ ಸಿಗುತ್ತದೆ.
1: ಆಹಾರ ಉದ್ಯಮದಲ್ಲಿ ತಂತ್ರಜ್ಞಾನದ ಬಳಕೆ, ಈ ಬಗ್ಗೆ ಮಾತನಾಡಿದವರು ಸಂತೋಷ್ ಕೆ ಸವಣೂರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಯಾವ ತಂತ್ರಜ್ಞಾನ ಬಳಸಿ ನೀರು ಮತ್ತು ವಿದ್ಯುತ್ ಖರ್ಚನ್ನು ಕಡಿಮೆ ಮಾಡಬಹುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611316637 9611316637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ

0: ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
1: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು.

0: ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ ಎಚ್ಎಸ್ ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ UGCET 2026 ಕೌನ್ಸೆಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28 ಹೊರತುಪಡಿಸಿ ಮೇ 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ 1 ಜೂನ್ ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ 1,000+ ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3 ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ,

0: ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ನಲ್ಮೆಯ ಕೇಳುಗರೆ, ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪಥ್ಯವೇ ಮಾಯೆ,
4: ಜ್ಞಾನಿಗೆ ಮಿಥ್ಯವೇ ಮಾಯೆ, ಅರಿದೆನೆಂಬುವನಿಗೆ ನಾನು ನೀನು ಎಂಬುದೇ ಮಾಯೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ.
3: ಯೋಗಿಗಳಾದವರು ಸಮಚಿತ್ತದಿಂದ ಇರಬೇಕು. ರೋಗಿಯಾದವನು ಗುಣಮುಖನಾಗಲು ಪಥ್ಯ ಮಾಡಲೇಬೇಕು. ಜ್ಞಾನಿಯಾದವನು ಪರಮಾತ್ಮನ ಸ್ವರೂಪ ಅರಿತವನು. ಬೊಮ್ಮವನ್ನು ಅರಿತವರು ಸುಮ್ಮನಾಗಿರಬೇಕು. ಸಿದ್ಧರಾಮೇಶ್ವರರ ಈ ವಚನ ಮಾಯೆಯನ್ನು ಗೆಲ್ಲುವ ಬಗೆಯನ್ನ ವಿವರಿಸುತ್ತದೆ.
2: ಅರಿವಿನಂಗಳ ವಿಸ್ತರಿಸಿ ಜ್ಞಾನದ ಬೆಳಕು ಪಸರಿಸುವ ಬಸವಾದಿ ಪ್ರಮಥರ ವಚನ ಸಂಸ್ಕೃತಿ ಸಾರುವ ವಚನಾಮೃತ ಕಾರ್ಯಕ್ರಮ ಸರಣಿಗೆ ಮತ್ತೊಮ್ಮೆ ಸ್ವಾಗತ.
3: ಸುಸ್ವಾಗತ.

0: ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗ ಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ, ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಜನಸಾಮಾನ್ಯರ ಬದುಕಿನ ಸವಾಲುಗಳಿಗೆ ಬಸವಾದಿ ಪ್ರಮಥರ ವಚನಗಳಲ್ಲಿ ಉತ್ತರವಿದೆ ಎಂದು ಸಾರಿ ಹೇಳುತ್ತಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ವಚನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಸೀಮಾ ಅವರೇ.
2: ಎಲ್ಲರಿಗೂ ಶರಣು ಶರಣ.
1: ನಮ್ಮ ವಚನಾಮೃತ ಕಾರ್ಯಕ್ರಮ ಕೇಳ್ತೀರಾ?
2: ಕೇಳ್ತೀವಿ ಸರ್. ಚಲೋ ಅನಿಸ್ತದೆ ಸರ್. ವಚನ ನಿರ್ವಚನ ಆಗುವುದು ಈಗಿನ ಯುವ ಪೀಳಿಗೆಗೆ ಬಹಳ ಮುಖ್ಯವಾಗಿದೆ ಸರ್. ಈಗ ಪ್ರವಚನಗಳಲ್ಲಿ ಮತ್ತೆ ನಾವು ವಚನವನ್ನು ಓದ್ಬೇಕು ಅಂತೇಳಿ ಅಷ್ಟು ಸಮಯ ಕೊಡ್ಲಿಕ್ಕೆ ಆಗದವರಿಗೆಲ್ಲ ಸರ್, ಸ್ವಲ್ಪ ಸಮಯದೊಳಗೆ ವಚನದ ಪ್ರತಿಯೊಂದು ಅರ್ಥವನ್ನ ಅದ್ರೊಳಗು ನೀವು ಹೇಳಿಸುವಂತವರು ಪೂರ್ಣ ಮಾಡಿ ಅದನ್ನೆಲ್ಲ ಅವ್ರ ಕಡೆಯಿಂದ ಕೇಳುವಂತ ಇನ್ನೂ ದೊಡ್ಡ ಖುಷಿ ಸರ್. ವಚನಾಮೃತ ಕಾರ್ಯಕ್ರಮ ಸರ್,
1: 12ನೇ ಶತಮಾನದ ಕ್ರಾಂತಿ, ಬಹುದೊಡ್ಡ ಕ್ರಾಂತಿ,
2: ಧಾರ್ಮಿಕ ಕ್ರಾಂತಿ ಸರ್.
1: ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನೊಳಗೆ ಮಹತ್ ಕಾರ್ಯ ಅದು. ನಾವು ನಿಯತ್ತಿಂದ ಇರಬೇಕು, ಮೌಲ್ಯಯುತವಾಗಿ ಜೀವನ ಮಾಡಬೇಕು ಅಂದ್ರೆ ವಚನಗಳ ಕೊಡುಗೆ ಏನು
2: ಸರ್? ವಚನ ಸಾಹಿತ್ಯ ಅಂದ್ರೆ ಇಡೀ ಕನ್ನಡ ಸಾಹಿತ್ಯದೊಳಗೆ ಮುಕುಟ ಸಾಹಿತ್ಯ, ಮೇರು ಸಾಹಿತ್ಯ ಅಂತೇಳಿ ನಾವು ವಚನ ಸಾಹಿತ್ಯವನ್ನು ಕರಿಬಹುದು. ಯಾಕಂತಂದ್ರೆ ನಾವು ಹಳೆಗನ್ನಡದಲ್ಲಿ ನಡುಗನ್ನಡ, ಹೊಸಗನ್ನಡ ಇವೆಲ್ಲ ಕನ್ನಡಗಳಿಂದ ನಾವು ಓದಿಕೊಂಡು ತಿಳಿದುಕೊಳ್ಳಬೇಕಂದ್ರೆ ನಮಗೆ ಅಷ್ಟು ಅರಿವು ಇರಬೇಕು, ಜ್ಞಾನವೂ ಇರಬೇಕು, ಮತ್ತೆ ಕಲಿತವರಾಗಿರ್ಬೇಕು. ಆದ್ರೆ ನಮ್ಮ ಬಸವಾದಿ ಶರಣರು ಏನ್ ಮಾಡಿದ್ರೆ ಅಂದ್ರೆ ತಮ್ಮ ವಚನ ಸಾಹಿತ್ಯವನ್ನ ಅಚ್ಚ ಕನ್ನಡ, ಈ ಸುಲಿದ ಬಾಳೆಹಣ್ಣಿ ನಾವು ಹೆಂಗ್ ಆರಾಮವಾಗಿ ತಿಂದು ಜೀರ್ಣಿಸಿಕೊಳ್ಳಬಹುದಲ್ಲ, ಅಂತಹ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನು ಈಗ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಶರಣರ ಅನುಭವದ ವಾಣಿಗಳೇ ವಚನಗಳು. ಸತ್ಯ ಶುದ್ಧ ಕಾಯಕದಿಂದ ಬಂದಂತಹ ಅವರ ಅನುಭವಗಳನ್ನ ನಮ್ಮ ವಚನ ಸಾಹಿತ್ಯದಲ್ಲಿ ಕೊಟ್ರು ಸರ್. ಅವರು ಎಲ್ಲದರ ಬಗ್ಗೆ ಹೇಳಿದಾರೆ ಸರ್. ನೀವು ಸಾಂಸಾರಿಕ ಜೀವನವನ್ನ ತೆಗೆದುಕೊಳ್ಳ್ರಿ, ಉದ್ಯೋಗಿಕ ಕ್ಷೇತ್ರವನ್ನ ತೆಗೆದುಕೊಳ್ಳ್ರಿ, ಸಾಮಾಜಿಕ ಕ್ಷೇತ್ರವನ್ನು ತೆಗೆದುಕೊಳ್ಳ್ರಿ, ಹೆಂಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಸರ್, ಎಲ್ಲ ಕ್ಷೇತ್ರಗಳಲ್ಲಿ ವಚನ ಸಾಹಿತ್ಯವನ್ನು ಬರೆದಿದ್ದಾರೆ ಸರ್. ಅವರು
1: ಬಹಳ ಸಂತೋಷ ಸೀಮಾ ವನಕಿ ಅವರೇ, ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ಮಹಿಳಾ ಒಂದು ಸಾಹಿತ್ಯಕ್ಕೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು. ಬಹಳ ಸಂತೋಷ ಮಾತ್ರ ಮಾತಾಡಿ. ನಿಮಗೂ ಇಷ್ಟದ ಒಂದು ವಚನ,
2: ಜಗದಗಲ ಮುಗಿಲಗಲ ಮಿಗೆಯಗಲ

0: ಗಿರಿಗಳ ಮೇಲೆ ಹಲವು ತಿರುಮರಾದಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲ್ಲೂ ಪರಿಮಳವಾಗುವೆ.
1: ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗವು ಕೆಡುವುದು ಕೂಡಲ ಸಂಗಮ ದೇವಯ್ಯ. ಸಿರಿಯಾಳನ ಸಾರಿರ್ಥ ನರರೆಲ್ಲ ಸುರರಾಗರೆ.
2: ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಗಿರಿಯಲ್ಲದೆ

0: ಉತ್ತಮರ ಸಂಘದಿಂದ ವ್ಯಕ್ತಿಯ ಬದುಕು ಹಸನಾಗುತ್ತದೆ. ಶಿವಪಥದಲ್ಲಿ ಸಾಗುವ ಸದ್ಭಕ್ತರೆಲ್ಲರೂ ಅಡಿಗಡಿಗೂ ಸರಳರ ಸಂಘವನ್ನೇ ಬಯಸುತ್ತಾರೆ. ಅಂಥ ಋಣ ಸಂಘದ ಹಿರಿಮೆಯನ್ನ ಸಾರುವ ಈ ವಚನ ಭಕ್ತಿ ಭಂಡಾರಿ ಬಸವಣ್ಣನವರದು.
1: ಕಾಡಿನಲ್ಲಿ ವಿವಿಧ ಜಾತಿಯ ಗಿಡ ಮರಗಳಿರುತ್ತವೆ. ಶ್ರೀಗಂಧದ ಮರ ತನ್ನ ಸುಗಂಧಯುಕ್ತ ಪರಿಮಳದಿಂದ ತನ್ನ ಪರಿಸರದಲ್ಲಿರುವ ಗಿಡ ಮರಗಳೆಲ್ಲವನ್ನೂ ಸುಗಂಧಭರಿತವಾಗಿಸುತ್ತದೆ. ಕಾಡಿನಲ್ಲಿ ಚಲಿಸುವ ವ್ಯಕ್ತಿ ಎಲ್ಲ ಗಿಡ ಮರಗಳಿಂದಲೂ ಸುಗಂಧ ಸುವಾಸನೆ ಹೊರಸೂಸುತ್ತದೆ ಎಂಬ ಭ್ರಮೆಗೆ ಒಳಗಾಗುತ್ತಾನೆ. ಶ್ರೀಗಂಧದ ಮರದಿಂದ ಉಳಿದೆಲ್ಲ ಗಿಡ ಮರಗಳು ಉಪಕೃತವಾಗುತ್ತವೆ. ಲಿಂಗವಂತನ ಶ್ರೇಷ್ಠತೆಯೂ ಕೂಡ ಹಾಗೆಯೇ.
0: ಅಂಗೈಯಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಮುಕ್ತಿಯೆಡೆಗೆ ಪಯಣಿಸುವ ಆತ ಅನುಭಾವಿಕನಾಗಿ ಅನುಭವದ ದಾರಿಯಲ್ಲಿ ಮುನ್ನಡೆಯುತ್ತಾನೆ. ಆತನ ಸಂಪರ್ಕದಲ್ಲಿ ಬಂದ ಪ್ರತಿಯೊಬ್ಬರೂ ಕೃತಾರ್ಥತೆ ಪಡೆಯುತ್ತಾರೆ. ಹೂವಿನೊಡನೆ ನಾರು ಸ್ವರ್ಗ ಸೇರುವ ಹಾಗೆ ಅವರು ದುರ್ವ್ಯಸನ ದುರಾಚಾರ ದುಸ್ಸಂಗಗಳಿಂದ ದೂರವಾಗಿ ಸತ್ಪಥದಲ್ಲಿ ಸಾಗಲು ಕಂಕಣಬದ್ಧರಾಗುತ್ತಾರೆ.
1: ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದು ಲಿಂಗವಂತನ ಬದುಕಿನ ಸೂತ್ರವಾಗಿರುತ್ತದೆ. ವ್ಯಕ್ತಿಯ ನೈತಿಕ ಶುದ್ಧಿಗೆ ಕಾರಣವಾಗಿರುವ ಪಂಚಾಚಾರಗಳಲ್ಲಿ ಸದಾಚಾರಕ್ಕೆ ಮಹತ್ವದ ಸ್ಥಾನವಿದೆ. ಸದಾಚಾರ ಸಂಪನ್ನರಾದ ಸಚ್ಚಾರಿತ್ರಶೀಲರೇ ಲಿಂಗವಂತರು.
0: ಜ್ಯೋತಿಯ ಸಂಘದಿಂದ ಕತ್ತಲೆ ಕರಗುವುದು, ಪುರುಷದ ಸಂಘದಿಂದ ಕಬ್ಬಿಣವೂ ಮಣಿಯುವುದು, ಆತರನಾಗಿ ಲಿಂಗಾನುಭವಿಗಳ ಸಂಘದಿಂದ ಭವಬಂಧನಗಳು ಭವಪಾಶಗಳು ನಷ್ಟವಾಗಿ ಕೆಟ್ಟು ಹೋಗುವು ಎಂಬ ಮಹತ್ವವನ್ನು ಸಾರಿ ಶರಣರ ಲಿಂಗವಂತರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಂದಿದ್ದಾರೆ ಬಸವಣ್ಣನವರು.
1: ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು. ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ.

0: ಶ್ರೀ ಮಂಜುನಾಥ್ ಮಡಿವಾಳರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಹರ್ನಿಶಿ ದುಡಿದವರು. ವಚನ ಕಮ್ಮಟ ಕಾರ್ಯಾಗಾರ, ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರಗಳನ್ನು ನಡೆಸಿ ಹಿರಿಯರಲ್ಲಿ ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದವರು. ಶಿಕ್ಷಕರಾಗಿ ಮಕ್ಕಳಲ್ಲಿ ವಚನಗಳ ಮೌಲ್ಯಗಳನ್ನು ತಲುಪಿಸಿದವರು. ವಚನ ಸಾಹಿತ್ಯ, ನೈತಿಕ ಶಿಕ್ಷಣ ಕುರಿತಂತೆ 6 ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತ್ಯದ ಕೊಡುಗೆ ನೀಡಿದವರು. ಇದೀಗ ಅವರ ವಚನ ವಿಶ್ಲೇಷಣೆ.
1: ಈ ವಿಶ್ವ ಕಂಡ ಅಪರೂಪದ ದಾರ್ಶನಿಕ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವರಾಶಿಗಳಿಗೆ ಲೇಸ ಬಯಸಿದ ಮಹಾತ್ಮ. ಕಲ್ಯಾಣದಿ ಅನುಭವ ಮಂಟಪ ನಿರ್ಮಿಸಿ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಒದಗಿಸಿ ಸ್ವಾನುಭಾವದ ನೆಲೆಯಿಂದ ವಚನ ರಚಿಸಲು ಪ್ರೇರೇಪಿಸುವ ಮೂಲಕ ವಚನ ಸಾಹಿತ್ಯದ ಉಗಮಕ್ಕೆ ಕಾರಣರಾಗಿದ್ದಾರೆ. ವಚನವೆಂದರೆ ಅದು ಸತ್ಯದ ನುಡಿ. ಸ್ವತಃ ಆ ಮಾತಿನಂತೆ ಬದುಕಿದವರು ಅವರಿಗಾದ ಅನುಭವಗಳನ್ನು ತಮ್ಮ ನಿಜದ ನೆಲೆಯಲ್ಲಿ ನಿಂತು ನೋಡಿ ಸ್ವಾನುಭಾವದ ಶಬ್ದರೂಪವೇ ವಚನಗಳಾಗಿ ಹೊರಹೊಮ್ಮಿರುವುದು ಇತಿಹಾಸವಾಗಿದೆ. ಗುರು ಬಸವಣ್ಣನವರ ವಚನಗಳು ಸರಳ ಭಾಷಾ ಶೈಲಿ ಹೊಂದಿವೆ. ನಿತ್ಯ ಬದುಕಿನಲ್ಲಿ ಜರುಗುವ ಘಟನಾವಳಿಗಳು ಸೇರಿದಂತೆ ಪ್ರಕೃತಿಯಲ್ಲಿ ಜರುಗುವ ವಿಸ್ಮಯಗಳು ಹಾಗೂ ಪಂಡಿತರಿಂದ ಪಾಮರರಿಗೂ ತಿಳಿಯುವಂತಹ ಸಹಜವಾದ ಪ್ರಕ್ರಿಯೆಗಳನ್ನು ಬಳಸಿ ಮಹತ್ವದ ಸಿದ್ಧಾಂತವನ್ನು ಜನಮಾನಸಕ್ಕೆ ತಲುಪಿಸುವ ಅವರ ತಂತ್ರ ತುಂಬಾ ಅಪರೂಪವಾಗಿದೆ. ಪ್ರಸ್ತುತ ವಚನದಲ್ಲಿ ಗುರು ಬಸವಣ್ಣನವರು ಅರಿವಿನ ವಿಕಾಸ ಕಡಿಮೆ ಇದ್ದರೂ ಅರಿವಿನ ಜೀವಿ ಮಾನವನಿಗೆ ಮಾದರಿಯಾಗುವಂತೆ ಮಾನವೀಯ ಗುಣ ಹೊಂದಿರುವ ಎರಡು ಪಕ್ಷಿಗಳ ಗುಣಗಳನ್ನು ಉದಾಹರಿಸುವ ಮೂಲಕ ಮನುಷ್ಯನಲ್ಲಿ ಬರಬೇಕಾದ ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸಲು ಪ್ರಯತ್ನಿಸುವ ಅವರ ರೀತಿ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಕಾಗೆ ಒಂದು ಅಗುಳ ಆಹಾರ ಕಂಡರೆ ತನ್ನಂತೆ ಇರುವ ಕಾಗೆಗಳನ್ನು ಕೂಗಿ ಕೂಗಿ ಕರೆಯುತ್ತದೆ. ಅಗುಳ ಸಿಕ್ಕಿದೆ ಎಂದು ತಾನೊಂದೇ ತಿನ್ನುವುದಿಲ್ಲ.

ಕೂಗಿ ಕರೆದಾಗ ಎಲ್ಲಾ ಕಾಗೆಗಳು ಬಂದು ಜೊತೆಯಾಗಿ ಸಂತಸದಿಂದ ಕೂಡಿಕೊಂಡು ತಿನ್ನುತ್ತವೆ. ಅದರ ಮನದಲ್ಲಿ ಸ್ವಾರ್ಥವಿಲ್ಲ. ಇದ್ದಿದ್ದರೆ ಅದು ಯಾರನ್ನೂ ಕರೆಯುತ್ತಿರಲಿಲ್ಲ. ಹಾಗಾಗಿ ಅದು ದಾಸೋಹ ಪಕ್ಷಿಯಾಗಿದೆ. ಅದರಂತೆ ಕೋಳಿಯೂ ಕೂಡ ಒಂದು ಕುಟುಕ ಕಂಡಡೆ ತಾನೊಂದೇ ಅನುಭವಿಸುವುದಿಲ್ಲ. ಬದಲಾಗಿ ತನ್ನ ಬಳಗವನ್ನು, ತನ್ನ ಮರಿಗಳನ್ನು, ತನ್ನಂತೆ ಇರುವ ಜೀವಿಯನ್ನು ಕರೆಯುತ್ತದೆ. ತನ್ನಂತೆ ಇರುವ ಜೀವಿಗಳನ್ನು ಕರೆದುಕೊಂಡೇ ಅದನ್ನು ಸೇವಿಸುತ್ತದೆ ವಿನಃ ತಾನೊಂದೇ ಸೇವಿಸಲಾರದು. ಆದರೆ ಮಾನವ ಏನು ಮಾಡುತ್ತಿದ್ದಾನೆ? ಈ ಪ್ರಶ್ನೆಯನ್ನು ಅಪ್ಪ ಬಸವನವರು ಇಲ್ಲಿ ಕೇಳುತ್ತಿದ್ದಾರೆ. ಆ ಪ್ರಾಣಿಗಳಿಗೆ ಹೆಚ್ಚಿನ ಅರಿವಿಲ್ಲ. ಆದರೆ ಮನುಷ್ಯನಲ್ಲಿ ಅರಿವಿನ ವಿಕಾಸವಾಗಿದೆ. ಆದರೂ ಕೂಡ ಅರಿವಿಲ್ಲದಂತೆ ವರ್ತಿಸುತ್ತಿದ್ದಾನೆ. ಶಿವಭಕ್ತ ಎಂದರೆ ನಾವೆಲ್ಲರೂ ಶಿವಸ್ವರೂಪಿಗಳೇ. ಎಲ್ಲರ ಅಂತರಂಗದಲ್ಲೂ ಆ ಪರಮಾತ್ಮನ ಚೈತನ್ಯವೇ ನೆಲೆ ನಿಂತಿದೆ. ಹಾಗಾಗಿ ಈ ಲೋಕದ ಮನುಜರೆಲ್ಲರೂ ಒಂದೇ ಇದ್ದೇವೆ. ವಿವಿಧ ಧರ್ಮ, ಜಾತಿ, ಜನಾಂಗ ಇವೆಲ್ಲ ನಮ್ಮ ಸೃಷ್ಟಿಗಳಾಗಿವೆ ವಿನಃ ಇವು ಪರಮಾತ್ಮ ಸೃಷ್ಟಿಗಳಲ್ಲ. ಮೂಲದಲ್ಲಿ ನಾವೆಲ್ಲರೂ ಒಂದೇ. ಆ ಚೈತನ್ಯ

ಆ ಪರಮಾತ್ಮನ ಚೈತನ್ಯವೇ ನೆಲೆನಿಂತಿದೆ. ಹಾಗಾಗಿ ಈ ಲೋಕದ ಮನುಜರೆಲ್ಲರೂ ಒಂದೇ ಇದ್ದೇವೆ. ವಿವಿಧ ಧರ್ಮ, ಜಾತಿ, ಜನಾಂಗ ಇವೆಲ್ಲ ನಮ್ಮ ಸೃಷ್ಟಿಗಳಾಗಿವೆ ವಿನಃ ಇವು ಪರಮಾತ್ಮ ಸೃಷ್ಟಿಗಳಲ್ಲ. ಮೂಲದಲ್ಲಿ ನಾವೆಲ್ಲರೂ ಒಂದೇ, ಆ ಚೈತನ್ಯಕ್ಕೆ ಭಿನ್ನವಿಲ್ಲ. ಆದರೂ ನಾವು ಬೇರೆ ಬೇರೆ ಎಂದು ಬಡಿದಾಡುತ್ತಿದ್ದೇವೆ. ಆದರೆ ಇಲ್ಲಿ ಬಸವ ಗುರುದೇವ ಹೇಳುತ್ತಿರುವುದು ಆ ಪ್ರಾಣಿಗಳ ಜೀವನ ಶೈಲಿಯನ್ನು ಉದಾಹರಿಸಿ ನಮ್ಮಲ್ಲಿ ಬರಬೇಕಾದ ಸಮಷ್ಟಿ ಪ್ರಜ್ಞೆಯನ್ನು ತಿಳಿಸುತ್ತಿದ್ದಾರೆ. ಅವು ತನ್ನಂತೆ ಇರುವ ಜೀವಿಯನ್ನು ಕರೆದುಕೊಂಡು ಉಣ್ಣುತ್ತಿವೆ. ಮಾನವರಾದ ನಾವೂ ಕೂಡ ನನ್ನಂತೆ ಇರುವವರನ್ನು ನಾವೇಕೆ ಕರೆದುಕೊಂಡು ಉಣ್ಣಬಾರದು? ಇದು ದಾಸೋಹ ಪ್ರಜ್ಞೆಯನ್ನು ಹೇಳುತ್ತಿದೆ. ಅದರ ಜೊತೆಗೆ ಮಾನವ ಮಾನವರ ಮಧ್ಯ ಸಹಬಾಳ್ವೆಯ ಸೂತ್ರವನ್ನೂ ಹೇಳುತ್ತಿದೆ. ನಾವೆಲ್ಲರೂ ಶಿವನ ಅಂಶಿಕರಾದ ಮೇಲೆ ನನ್ನ ಜೊತೆಗೆ ಇರುವವರನ್ನು ಪ್ರೀತಿಯಿಂದ ಕಾಣುವುದೇ ಭಕ್ತಿ ಪಕ್ಷವಾಗಿದೆ. ಆದ್ದರಿಂದ ಆ ಪ್ರಾಣಿಗಳು ಅಂತಹ ಕಾರ್ಯ ಮಾಡುತ್ತಿವೆ. ಆದರೆ ಮಾನವನೂ ತನ್ನಂತೆ ಇರುವ ಜೀವಿಗಳನ್ನು ಶಿವಭಾವದಿಂದ ಕಂಡು ಸಮಷ್ಟಿ ಭಾವದಿಂದ ಬದುಕಿದರೆ ಅವನ ಬದುಕು ಸಾರ್ಥಕವಾಗುತ್ತದೆ. ಒಂದು ವೇಳೆ ಅದನ್ನು ಮರೆತರೆ ಆ ಪ್ರಾಣಿಗಳಿಗಿಂತ ಕೀಳಾದಂತೆ ಎಂದು ಗುರು ಬಸವಣ್ಣನವರು ನಮ್ಮೆಲ್ಲರನ್ನು ತುಂಬಾ ಕಾಳಜಿಯಿಂದ ಎಚ್ಚರಿಸುತ್ತಿರುವುದು ಈ ವಚನದಲ್ಲಿ ವ್ಯಕ್ತವಾಗುತ್ತಿದೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಕೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ.
5: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
6: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
5: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
6: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
5: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
6: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
5: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
6: ಸಂಪರ್ಕಿಸಿ
5: 8277583580 8277583612.
7: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
8: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
7: ಅದು ಸಾಧ್ಯ ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
9: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
10: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
11: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ರಾಷ್ಟಪತಿ ಭಾರತ ಗಡಿಯ ಪ್ರಮುಖ ಅಯಕಟ್ಟಿನ ಪ್ರದೇಶವಾದ

0: ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ

0: ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇ ಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇ ಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
6: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
7: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2026-27 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
9: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
8: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
9: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
8: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
9: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
8: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
9: ದೂರವಾಣಿ ಸಂಖ್ಯೆ
10: 9481679092.
9: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
8: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
11: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
12: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
7: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ

0: ಆ ಹಣದಲ್ಲಿ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
6: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಮತ್ತೆ ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ.

0: entrepreneurship while generating income. And with that, it's back to you, Anuja.
1: Thank you, Nina. And now before we end the bulletin, the headlines once again. Quad Foreign Ministers meeting to be held in New Delhi today. President Draupadi Murmu to embark on a three-day visit to Sikkim beginning today. More than 300 tourists stranded in Gulmarg Gondola in Jammu and Kashmir rescued after technical snag halted its operations. DGCA issues directives for airlines after Ebola outbreak declared health emergency by WHO. CNG price hiked by 2 rupees per kg in Delhi. India thrashed Maldives 11-0 in their opening Group B match of SAF Women's Football Championship. And in IPL cricket, defending champions Royal Challengers Bengaluru to take on Gujarat Titans this evening. And with that, we end the morning news. Have a nice day.
2: ಆಕಾಶವಾಣಿ ಧಾರವಾಡ.
3: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
4: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರಿಂದ ವಾಯ್ಲಿನ್ ವಾದನ. ರಾಗ್ ಮೋಹನ ರಾಗ, ಆದಿತಾಳ, ತ್ಯಾಗರಾಜರ ಕೃತಿ. ಇವರಿಗೆ ಮೃದಂಗಂ ಸಾಥ್ ನೀಡಿದ್ದಾರೆ ಹೆಚ್ ಎಲ್ ಶಿವಶಂಕರ ಸ್ವಾಮಿ.

0: ಇದುವರೆಗೆ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರಿಂದ ವಯಲಿನ್ ವಾದದಲ್ಲಿ ರಾಗ ಮೋಹನ ರಾಗ ಕೇಳಿದಿರಿ. ಇವರಿಗೆ ಸಾಥ್ ನೀಡಿದವರು ಮೃದಂಗಂ ಹೆಚ್ಎಲ್ ಶಿವಶಂಕರ ಸ್ವಾಮಿ. ಕರ್ನಾಟಕ ಶಾಸ್ತ್ರೀಯ ಗಾಯನ ಇಲ್ಲಿಗೆ ಮುಕ್ತಾಯವಾಯಿತು.
1: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳುವರು ಇನ್ನು ಮುಂದೆ 9:05ಕ್ಕೆ ಶೇಷಗಿರಿ ಗುಡಿಯವರಿಂದ ಸುಗಮ ಸಂಗೀತ ಕೇಳುವಿರಿ. ನಂತರ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ 9:15ಕ್ಕೆ. 9:30ಕ್ಕೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45ಕ್ಕೆ ಜಾನಪದ ಸಂಗೀತವನ್ನು ಆಲಿಸುವಿರಿ. ಮಧ್ಯಾಹ್ನ 11:00ಗೆ ನಾಟಕ.

ಗಾಂಧಾರಿ, ರಚನೆ ಡಿಆರ್ ತುಕಾರಾಂ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. 11:30 ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ.

12:05ಕ್ಕೆ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ನಾಟಕ ನಾವು ಸೂಪರ್ ವುಮೆನ್ ರಚನೆ ನೇತ್ರಾ ಕೆ ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ್ದು

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ತುಳದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ
1: 9884525226 9845356442.
3: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ,
4: ಈಗ ಹೇಗ್ ತಂದೆ?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
4: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
11: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
12: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬೆನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
10: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443411.

02444315 02444315 6 ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ. ಕೇಳುಗರೇ, ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 9:05. ಇನ್ನು ಮುಂದೆ ಸುಗಮ ಸಂಗೀತ ಕಾರ್ಯಕ್ರಮ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಕನಕದೀಪ.
0: ಶೇಷಗಿರಿ ಗುಡಿಯವರು ಹಾಡಿರುವ ಸುಗಮ ಸಂಗೀತ. ಮೊದಲಿಗೆ ವಿಜಯದಾಸರ ಕೃತಿ. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ವಿಷ್ಣು ಪಿ ಜೋಶಿ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶೇಷಗಿರಿ ಗುಡಿಯವರಿಂದ ವಿಜಯದಾಸರ ಕೃತಿ ಹಾಗೂ ದರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ವಿಷ್ಣು ಪಿ ಜೋಶಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.
1: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದ್ ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇನ್ನು ಮುಂದೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣಾ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಎಂಎಸ್ ಕಾಮತ್ ಅವರು ಹಾಡಿರುವ ಪುರಂದರದಾಸರ ಕೃತಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
5: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರಿಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
4: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
5: ಹಾಗಾದ್ರೆ ಸರಿಯಾದ ನಂಬರ್?
4: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
5: ನೀವು ಉಳಿಸಿ ಬಿಟ್ರಿ ಅಕ್ಕ,
4: ಕೆಲ್ಸದಿಂದಲ್ಲ.
5: ಮಾಡ್ತೀನಿ. RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
7: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಮುಂದೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗುವುದು. ನಮ್ಮ ಸ್ನೇಹಿತರು ಸಂದೇಶಗಳನ್ನು ಸುಮಾರಾಗಿ ಕಳಿಸಿಕೊಟ್ಟಾರ. ಈಗ ಮೊದಲೇ ಸಂದೇಶ ಯಾರ್ದು ನೋಡೋಣ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ಎಬಿ ರಾಜು ಅವರು ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತ ಸಂದೇಶ ಕಳಿಸಾರ. ಅವರಿಗೋಸ್ಕರ ಹಾಗೂ ಅವರ ಸ್ನೇಹಿತರಿಗೋಸ್ಕರ ಈಗ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬೆನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
6: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
8: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
10: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
9: ಶಭಾಷ್ ಮಗನೇ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ

0: ಈ ಹಬ್ಬದ ಹರ್ಷ.
1: ನಿಂಗಪ್ಪ ಟೈಲರ್, ಮಂಥನ್, ವೀಣಾ, ಆದ್ಯ ಹಿರೇಹಡಗಲಿಯಿಂದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ರಿ ಅಂತ ಹೇಳಿ ಸಂದೇಶ ಕಳಿಸ್ಯಾರ. ಅವರಿಗೋಸ್ಕರ ಇದೀಗ ಈ ಗೀತೆ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಾ

0: ಬರ್ತಿದ್ದೀನಿ.
1: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
1: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮುಂದಿನ ಗೀತೆಯನ್ನ ಕೇಳಿಕೆ ಸಂದೇಶ ಕಳಿಸಿದವರು ರಾಧಾಸಾಲಿ, ಆದ್ಯ ಫಕೀರೇಶ್ ಉಳ್ಳಾಗಡ್ಡಿ, ಬಸಮ್ಮ ಪ್ರಕಾಶ್ ಹೊಸಳ್ಳಿ, ಹುಬ್ಬಳ್ಳಿ ತಾಲೂಕು ಬೆಟ್ಟದೂರದಿಂದ ನಮಗ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತೇಳಿ ಸಂದೇಶ ಕಳಿಸ್ತಾರ. ಅವರೆಲ್ಲರಿಗೋಸ್ಕರ ಈಗ ಈ ಗೀತೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
6: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ರಾಣೆಬೆನ್ನೂರಿನಿಂದ ಮುತ್ತಣ್ಣ ಪುಟಾಣಿಕರ್ ಅವರಿಗೆ ಸತ್ಯ ಹರಿಶ್ಚಂದ್ರ ಚಿತ್ರದ ಹಳೆಯ ಗೀತೆ ಕೇಳಬೇಕು ಅಂತೇಳಿ ಸಂದೇಶ ಕಳಿಸ್ಯಾರ. ಸಂದೇಶ ಕಳಿಸಿದರೊಳಗೆ ಮಕ್ಕಳಾದ ನಾಗರಾಜ್, ಧನುಷ್, ಕುಶಾಲ್, ಭುವನ್, ಬನಶ್ರೀ, ದೀಪ್ತಿ, ಗಣೇಶ್, ನಂದೀಶ್ ಇವರೆಲ್ಲರ ಹೆಸರು ಕೂಡ ನೀವು ಹೇಳ್ರಿ ಅಂತೇಳಿ ನಮಗೆ ಸಂದೇಶದೊಳಗೆ ತಿಳಿಸ್ಯಾರ. ಇವರೆಲ್ಲರಿಗೋಸ್ಕರ ಈಗ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮುರುಮುಟ್ನಾಳ್ ಗ್ರಾಮದಿಂದ ರಾಮದುರ್ಗ್ ತಾಲೂಕು ಬೆಳಗಾವಿ ಜಿಲ್ಲೆ, ಇಲ್ಲಿಂದ ರಂಜಾನ್ ಚಿಪ್ಪಲಕಟ್ಟಿ, ಫಾತಿಮಾ ಚಿಪ್ಪಲಕಟ್ಟಿ ಅವರಿಗೋಸ್ಕರ ನ್ಯೂಸ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ನಮಗೆ ಸಂದೇಶ ಕಳಿಸ್ಯಾರ. ಈಗ ಅವರಿಗೋಸ್ಕರ ಈಗ ನ್ಯೂಸ್ ಚಿತ್ರದ ಗೀತೆ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕೇಳುಗರೆ, ತಾವೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂದೇಶ ಆಧಾರಿತ ನಂದನ ಕೇಳ್ತಾ ಇದ್ದೀರಿ. ಮುಂದಿನ ಸಂದೇಶ ಕಳಿಸಿದವರು ಮೂಡಲಗಿ ತಾಲೂಕು ಕುಲಗೋಡದಿಂದ ಕವಚ ಚಿತ್ರದ ಗೀತೆಯನ್ನ ಕೇಳಲಿಕ್ಕೆ ನಮಗೆ ಕನಸು ಶ್ವೇತಾ ಕಾವೇರಿಯವರು ಸಂದೇಶ ಕಳಿಸ್ಯಾರ. ಅವರಿಗೋಸ್ಕರ ಈಗ ಗೀತೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಪ್ರೇಮ ಖೈದಿ ಚಿತ್ರದ ಗೀತೆಯನ್ನ ಕೇಳಲಿಕ್ಕೆ ನಮಗೆ ಸಂದೇಶ ಕಳಿಸಿದವರು ವಿಜಯ ರಾಘವೇಂದ್ರ ಅವರು ನಟಿಸಿರುವ ಈ ಗೀತೆಯನ್ನು ನಮಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಲಿಂಗಸೂರು ತಾಲೂಕಿನ ನವಲಿಯಿಂದ YB ಚಳ್ಳಮರದವರು.

ಈ ಗೀತೆಯನ್ನು ಯಾಕೆ ಇಷ್ಟಪಟ್ಟಾರ ಅಂತ ಹೇಳಿ ಕಳಿಸಾರವರು, ವಿಜಯ ರಾಘವೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ಈ ಗೀತೆನ ಪ್ರಸಾರ ಮಾಡ್ರಿ ಅಂತೇಳಿ ಅವರು ನಮ್ಮ ಸಂದೇಶದೊಳಗ ತಿಳಿಸಿದ್ದಾರೆ.

ಮುಂದಿನ ಸಂದೇಶ ಯಾರು ಕಳಿಸ್ತಾರೆ ಅಂತ ನೋಡೋಣ. ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ನಮಗೆ ಸಂದೇಶ ಕಳಿಸಿದವರು ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನಮಾಜ್ ಅವರು. ಅವರಿಗೋಸ್ಕರ ಈಗ ಈ ಗೀತೆ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬೆನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಗದಗದಿಂದ

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನ ಕೇಳಬೇಕು ಅಂತ ಹೇಳಿ ನಮ್ಗೆ ಸಂದೇಶ ಕಳಿಸಿದವರು ಗಜೇಂದ್ರಗಡದಿಂದ ಅಮರೇಶ್, ಗುಂಡಪ್ಪ, ಶಶಿಕಲಾ ಮುದೇನೂರವರು.

ಹೆಚ್.ಆರ್. ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು, ಇಲ್ಲಿಂದ ನಮಗೆ ಸಂದೇಶ ಕಳಿಸ್ಯಾರ. ಪಡವಾರಹಳ್ಳಿ ಪಾಂಡವರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ಈಗ ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

0: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಬಸಾಗರದಿಂದ ಆಹುತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತೇಳಿ ಸಂದೇಶ ಕಳಿಸ್ಯಾರ. ಎಲ್ಲರಿಗೋಸ್ಕರ ಈ ಗೀತೆ.

ಇದುವರೆಗೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಸಂದೇಶ ಕಳಿಸಿರುವ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ರೇವತಿ ರಾಘವೇಂದ್ರ ಮತ್ತು ಶ್ರೀಕಾಂತ್ ಕುಲಕರ್ಣಿಯವರ ಯುಗಳ ಸ್ವರಗಳಲ್ಲಿ ಕೇಳಿ ಡಾ ದೇವೇಂದ್ರ ಕುಮಾರ್ ಹಕಾರಿಯವರ ರಚನೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಗಾಯತ್ರಿ ದೇಶಪಾಂಡೆ ಮತ್ತು ಶ್ರೀಕಾಂತ್ ಕುಲಕರ್ಣಿಯವರ ಯುಗಳ ಸ್ವರಗಳಲ್ಲಿ ಕೇಳಿ ಎನ್ಎಲ್ ಕುಲಕರ್ಣಿಯವರ ರಚನೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸೀಮಾ ಎಂ ಅಂಗಡಿಯವರು ಹಾಡಿರುವ ಜಿ ಕೆ ರವೀಂದ್ರ ಕುಮಾರ್ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಸಿದ್ದಾಪುರದ ಸಾಬೋವಾ ರಾಣಾ ವಾಗಸ್ತಿ ಹಾಗೂ ಮೇಳದವರಿಂದ ಚೌಡ್ಕಿ ಪದ.

0: ಇದುವರೆಗೆ ಜಾನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಆಕಾಶವಾಣಿ ಧಾರವಾಡ.

0: ರಾಜಕನ್ಯೆ.
1: ಏನಂದೆ ಸಖೆ? ರಾಜಕನ್ಯೆ?
0: ನನ್ನ ಸಂದರ್ಭದಲ್ಲಿ ನೀನು ಈಗಲೂ ರಾಜಕನ್ಯೆ.
1: ಸಖೆ, ಕನ್ಯೆತನ ಎಂದೋ ಕಳೆದು ಹೋಗಿದೆ. ಈಗ ರಾಜ್ಯವೂ ಕೈಬಿಟ್ಟಾಗಿದೆ. ನಿನ್ನ ಉದ್ಗಾರ ನನ್ನ ಈಗಿನ ಸಂದರ್ಭದಲ್ಲಿ ಅವಾಸ್ತವ ಎನಿಸುತ್ತದೆ.
0: 101 ಮಕ್ಕಳನ್ನು ಹೆತ್ತು ಇಂದು ಅವರೆಲ್ಲರನ್ನೂ ಕಳೆದುಕೊಂಡರು ನನಗೆ ಮಾತ್ರ ನೀನು ಇನ್ನೂ ರಾಜಕನ್ಯೆ. ಇರಲಿ ಸಖಿ ಗಾಂಧಾರಿ, ಹೊರಡುತ್ತೀಯ? ಏಕೆ ಕಣ್ಣಲ್ಲಿ ನೀರು? ಧೈರ್ಯ ತಾಳು, ಶಾಂತಳಾಗು ಗಾಂಧಾರಿ, ಶಾಂತಳಾಗು.
1: ಶಾಂತಳಾಗೆಂದು ಹೇಳುತ್ತೀಯಲ್ಲೇ ಹುಚ್ಚಿ, ಎಲ್ಲವೂ ಶಾಂತವಾಗಿಯೇ ಬಿಟ್ಟಿದೆ. ಶಾಂತಳಾಗೆಂದು ಹೇಳುವ ಅವಶ್ಯಕತೆ ಇಲ್ಲ.
0: ನಿನ್ನ ಅಂತರಂಗದ ತುಮುಲ ಅರಿಯದಷ್ಟು ದಡ್ಡಳಲ್ಲ ನಾನು. 100 ಮಕ್ಕಳನ್ನು ಹೆತ್ತ ತಾಯಿಯಾಗಿ ಅವರೆಲ್ಲರನ್ನೂ ಕಳೆದುಕೊಂಡ ವ್ಯಥೆ.
1: ಅಂದರೆ ಮಕ್ಕಳಿದ್ದಾಗ ನನಗೆ ವ್ಯಥೆ ಇರಲಿಲ್ಲ ಎಂದುಕೊಂಡಿರುವೆಯಾ? ನಿಜ ಹೇಳಲಿ ಸಖಿ, ಈಗ ನನ್ನ ಹೃದಯ ಕಸಿವಿಸಿ ತಳಮಳಗೊಳ್ಳುವ ಕಾರಣವೇ ಇಲ್ಲ. ಮಕ್ಕಳೆಲ್ಲರನ್ನೂ ಕಳೆದುಕೊಂಡ ಮೇಲೆ ನನ್ನ ಹೃದಯ ಒಂದು ಥರ ನಿರಾಳ ಶಾಂತವಾಗಿ ಬಿಟ್ಟಿದೆ.
0: ಇದು ನಿನ್ನ ವ್ಯಂಗ್ಯವಷ್ಟೇ. ನಿನ್ನಂಥ ಪುತ್ರವತ್ಸ

0: ಹಲೇ, ನಿನಗೆ ಗೊತ್ತಿಲ್ಲ ಆಗ ನಾನು ಎಷ್ಟು ಭೀತಳಾಗಿರುತ್ತಿದ್ದೆ ಎಂದು. ಮಕ್ಕಳಿಗೆ ತುಸು ಕ್ಲೇಶವಾದರೂ ಎದೆ ಡಬಗುಡುತ್ತಿತ್ತು. ಅವರು ಅತ್ತರೋ ನನಗೆ ಸಾವ ಕಸವಿಸಿ ಏನೆಂದು ಹೇಳಲಿ ನನ್ನ ಪಾಡನ್ನು? ಮಕ್ಕಳು ಮಕ್ಕಳಾಗಿದ್ದಾಗ ಒಂದು ಪಾಡಾದರೆ ಅವರು ದೊಡ್ಡವರಾಗುತ್ತಿದ್ದಂತೆ ಇನ್ನೊಂದು ಪಾಡು. ಮಕ್ಕಳು ಪಂದ್ಯಾಟದಲ್ಲಿ ಸೋತರೋ ಉದಾಸೀನಳಾಗಿ ಬಿಡುತ್ತಿದ್ದೆ. ಅವರು ಅವಮಾನ ಪಟ್ಟರಂತೂ ಅವರಿಗಿಂತ ಹೆಚ್ಚು ನಾನು ನೋವು ಪಡುತ್ತಿದ್ದೆ. ಈ ಹಸ್ತಿನಾಪುರ ಇದೆಯಲ್ಲ, ಇದರ ಮೋಹ ನನ್ನ ಮೈಮನದ ತುಂಬ ಹರಿದಾಡುತ್ತಿತ್ತು. ಹಸ್ತಿನಾಪುರವೆಂದರೇನೇ ಹಾಗೆ, ಇದು ನನ್ನ ಅಂಕಿತದಲ್ಲೇ ಇರಬೇಕೆಂದು ಆಶಿಸಿದ್ದೆ. ಪಾಂಡವರಿಗೆ ಒಂದು ಪಾಲು ಕೊಟ್ಟು ಹೊರಗೆ ಕಳಿಸಿದ್ದಾಯಿತೇನೋ ನಿಜ, ಆದರೆ ಯುದ್ಧ ತಪ್ಪಲಿಲ್ಲ, ತಪ್ಪಿಸಬೇಕೆಂಬ ಯತ್ನವೂ ಫಲಿಸಲಿಲ್ಲ.
1: ನಾವೆಲ್ಲ ನಿಮಿತ್ತ ಮಾತ್ರರು ಗಾಂಧಾರಿ, ವಿಧಿ ಬರಹವನ್ನು ಇದುವರೆಗೆ ಯಾರೂ ಅಳಿಸಿಲ್ಲ.
0: ಆದರೆ ಆ ವಿಧಿ ನನಗಾಗೆ ಇಂಥ ಘೋರ ಬರಹ ಬರೆದನೆಂದು ಕಾಣುತ್ತದೆ.
1: ಮಕ್ಕಳ ಕತೆ ಬೇಡ ಬಿಡು, ನೆನಪಿಸಬೇಡ ಗಾಂಧಾರಿ.
0: ಹೇಗೆ ಬಿಡಲಿಕ್ಕೆ ಬರುತ್ತದೆ ಹೇಳು? ಅಷ್ಟು ಸುಲಭವೇ? ಮಕ್ಕಳ ಒಂದೊಂದು ಕತೆ ನನಗೆ ವ್ಯಥೆಯಾಗಿ ಇನ್ನೂ ಹೃದಯದಲ್ಲಿ ಹಸಿಯಾಗಿ ಬೀಡುಬಿಟ್ಟಿದೆ. 101 ಮಕ್ಕಳು, 101 ವ್ಯಥೆಗಳ ತಾಯಿ ನಾನು.
1: ಸಾಕು ಬಿಡು ತಾಯಿ, ಸಾಕು. ಕೆದಕ್ಕೆ ಕೆದಕ್ಕೆ ಯಾಕೆ ಹಲಬುತ್ತಿ?
0: ಗೊತ್ತೇ ಸಖಿ ನಿನಗೆ, ಯುದ್ಧ ಶುರುವಾಯಿತು, ನನ್ನ ಎದೆ ಬಡಿತ ಜೋರಾಯಿತು. ಇಂದು ಅಥವಾ ಈ ಕ್ಷಣ ಯಾವ ಅಶುಭ ವಾರ್ತೆ ಬರುತ್ತದೆಯೋ ಎಂದು ಭಯಭೀತಳಾಗತೊಡಗಿದೆ. ದಿನವೂ ಇದೇ ಸ್ಥಿತಿ, ದಿನಗಳಿದಂತೆ ಎಷ್ಟು ಮಕ್ಕಳು ಉಳಿದವು ಎಂದು ಯುದ್ಧದ ವಾರ್ತೆ ತರುತ್ತಲಿದ್ದ ಸಂಜಯ್ಗೆ ಕೇಳುತ್ತಲಿದ್ದೆ. ಆತ ಸರಿಯಾದ ಲೆಕ್ಕ ಕೊಡುತ್ತಿದ್ದ. ದಿನ ಒಂದಕ್ಕೂ ನನ್ನ ಮಕ್ಕಳ ಸಂಖ್ಯೆಯ ಮುಂದೆ ಢಾಳವಾದ ಉಣಾಕಾರ ಚಿಹ್ನೆಯೇ ಇರುತ್ತಿತ್ತು ಗೆಳತಿ.
1: ಶಾಂತಳಾಗಮ್ಮ, ಶಾಂತಳಾಗು. ಆ ಕೈ ನೆನಪುಗಳಿಂದ ಹೊರಗೆ ಬಾ ಗಾಂಧಾರಿ, ಹೊರಗೆ ಬಾ.
0: ಹೊರಗೆ ಬರುವುದೇನು, ಬಟಾಬೈಲಲ್ಲೇ ನಿಂತಿದ್ದೇನೆ, ಟೊಂಗೆಗಳೆಲ್ಲ ಕಳಚಿದ ಮೋಟು ಮರದಂತೆ. ಈ ಹೊತ್ತು ನಾನು ಎಲ್ಲ ದೃಷ್ಟಿಯಿಂದಲೂ ಶಾಂತಳಾಗಿದ್ದೇನೆ. ಇನ್ನು ಮುಂದೆ ನನ್ನ ಮನಸ್ಸು ಯಾರ ಗೆಲುವಿನಿಂದಲೂ ಹೆಮ್ಮೆ ಪಡದು, ಯಾರ ಸೋಲಿನಿಂದಲೂ ಮುದುಡಿ ಬಾಡದು. ಇನ್ನು ಮುಂದೆ ಯಾರದು ಹೇಗೋ ಏನೋ ಎಂಬ ಯೋಚನೆಯ ತೊಳಲಾಟವಿಲ್ಲ ನನಗೆ. ಈಗ ನನ್ನಲ್ಲಿ ಎಂಥ ಚಿರಶಾಂತಿ ನೆಲೆಸಿದೆ ಗೊತ್ತೇ ಸಖಿ ನಿನಗೆ? ಯಾರದು ಇತ್ತಲೇ ಬರುವಂತಿದೆ?
2: ಗಾಂಧಾರಿ, ಗಾಂಧಾರಿ!
1: ಮಹಾಪ್ರಭುಗಳು ಬಂದರೆಂದು ಕಾಣುತ್ತದೆ.
0: ಹೌದೇ, ನಿಜವೇ ಸಖಿ?
1: ನಿಜ ಮಹಾರಾಜ್ನಿ.
0: ಓಹ್, ನನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರೇನು? ಅಯ್ಯೋ ದೇವರಿ, ಇದೇನಾಯ್ತು?
1: ಮಹಾರಾಜ್ನಿ, ಅಯ್ಯೋ ಮಹಾರಾಜ್ನಿ ಮೂರ್ಛೆ ಹೋದರಲ್ಲ. ಅಯ್ಯೋ ದೇವರೇ,
3: ಏನಾಯ್ತು ಮಹಾರಾಜ್ನಿಯವರಿಗೆ? ಯಾಕೆ ಎಲ್ಲರೂ ಮೌನರಾಗಿದ್ದೀರಿ? ಎಲ್ಲ ಬಿಟ್ಟು ಜೀವನದ ಕೊನೆಯ ಪಯಣಕ್ಕಾಗಿ ಕಾಡಿನತ್ತ ಹೊರಟು ನಿಂತಾಗ ಕುರು ಸಾಮ್ರಾಜ್ಞಿಗೆ ಆವ ಕಂಟಕ ಎದುರಾಗಿದೆ. ನೀನು ಗಾಂಧಾರಿಯ ಸಖಿಯಲ್ಲವೇ?
1: ಹೌದು ಮಹಾಪ್ರಭು.
3: ಯಾಕೆ ಯಾಕೆ ಗಾಂಧಾರಿಗೆ ಏಕಾಏಕಿ ಮೂರ್ಛಾವಸ್ಥೆ?
1: ಅವರಿಗೆ ಯಾವುದೋ ಹಿನ್ನೆನಪು ಪ್ರಭು.
3: ಹಿನ್ನೆನಪು? ಅವಳ ಯಾವ ನೆನಪುಗಳು ಸುಂದರವಾಗಿವೆ ಹೇಳು. ಅಲ್ಲ, ನಿನಗೆ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ. ಹಾಗೆ ನೋಡಿದರೆ ಆಕೆಯನ್ನು ಸಂಪೂರ್ಣ ಅರಿತವಳು ನೀನೊಬ್ಬಳೆ.
0: ಸಖಿ,
1: ಮಹಾಪ್ರಭು, ಮಹಾರಾಜ್ನಿಯವರು ಎಚ್ಚರಗೊಳ್ಳುತ್ತಲಿದ್ದಾರೆ, ಮಾತಾಡಿ ಅವರ ಜೊತೆಗೆ, ಸಂತೈಸಿ.
3: ಗಾಂಧಾರಿ.
4: ಪ್ರಭು.
3: ಗಾಂಧಾರಿ, ಯಾಕೆ ಕಾಡಿಗೆ ಹೋಗುವ ಮನಸ್ಸಿಲ್ಲವೇ? ನಿನಗೆ ಬೇಡವಾದರೆ ನನ್ನ ನಿರ್ಧಾರ ಬದಲಿಸುವ ಬಿಡು. ಕುರು ಸಾಮ್ರಾಜ್ಞಿಯಾಗಿ ಹೂವ ಹಾಸಿನ ಮೇಲೆ ನಡೆದವಳು ನೀನು. ಇದುವರೆಗೆ ನನ್ನ ಕುರುಡಿಗೆ ಊರುಗೂಲಾದವಳು.
0: ಹಾಗೆಲ್ಲ ದೀನರಂತೆ ಆಡದಿರಿ ಪ್ರಭು. ನೀವೆಲ್ಲೋ, ನಾನಲ್ಲಿ, ಹೊರಡುವ ನಡೆಯಿರಿ.
3: ಬೇಡ ಗಾಂಧಾರಿ, ಬೇಡ. ಕಾಡ ಜೀವನ ನಿನಗೆ ಆಗಿ ಬರದು. ನಾನು ಧರ್ಮನಿಗೆ ಹೇಳುತ್ತೇನೆ, ಅವನು ಮಗನೇ ತಾನೇ.
0: ನಾನು ನಿಮ್ಮ ಸಹಧರ್ಮಿಣಿ ಪ್ರಭು. ನಿಮಗಿಲ್ಲದ ದೃಷ್ಟಿ ನನಗೂ ಬೇಡವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಕೆ. ಮಕ್ಕಳು ಮಕ್ಕಳೇ, ಅವರೆಂದು ಗಂಡನಷ್ಟು ಹತ್ತಿರವಾಗಲಾರರು.
3: ನೀನು ಸತ್ಯವನ್ನೇ ಆಡಿದೆ ಗಾಂಧಾರಿ. ಧರ್ಮ ಮಗನಂತೆ, ಆದರೆ ಮಗನಲ್ಲ ಬಿಡು.

0: ಧರ್ಮ ಅರ್ಜುನನನ್ನು ಹೊರತುಪಡಿಸಿದರೆ ಭೀಮ, ನಕುಲ, ಸಹದೇವ, ದ್ರೌಪದಿಯಿಂದ ನಿತ್ಯ ಅವಮಾನ, ವ್ಯಂಗ್ಯ ಸಹಿಸಿ ಸಹಿಸಿ ಸಾಕಾಗಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ.
1: ನಿಮ್ಮ ನಿರ್ಧಾರ ಸರಿಯೇ ಇದೆ, ನಡೆಯಿರಿ ಹೊರಡೋಣ.
2: ಪ್ರಭು.
0: ಬಾ ವಿದುರ.
2: ಪ್ರಭು, ನಮಗೂ ನಿಮ್ಮ ಜೊತೆ ಬರಲು ಅನುಮತಿ ಕೊಡಿ.
3: ನೀವೇ ಇಲ್ಲವೆಂದ ಮೇಲೆ ಇಲ್ಲಿ ನನ್ನದೇನು ಕೆಲಸ? ಗಂಡನ ಜೊತೆ ಚಿತೆ ಏರಬೇಕಾಗಿದ್ದ ನಾನು ಆ ಭಾಗ್ಯವನ್ನು ಮಾದ್ರಿಗೆ ಬಿಟ್ಟುಕೊಟ್ಟು ಪಡಬಾರದ ಸಂಕಟ ಪಟ್ಟಿದ್ದೇನೆ. ನಿಜವಾಗಿಯೂ ಮಾದ್ರಿಯೇ ಧನ್ಯಳು, ನಾನೇ ದುರ್ದೈವಿ.
4: ಇದೇನು, ನೀವೆಲ್ಲ ಇಲ್ಲೇಕೆ? ಅಮ್ಮ, ಏನಿದು?
0: ಧರ್ಮ, ವಯಸ್ಸಾಯಿತಲ್ಲಪ್ಪ. ಜೀವನದಲ್ಲಿ ಕಾಲಕಾಲಕ್ಕೆ ಬರುವ ಅವಸ್ಥೆಗಳನ್ನು ಪಾಲಿಸಲೇಬೇಕು. ಗೃಹಸ್ಥಾವಸ್ಥೆ ಕಳೆದು ವಾನಪ್ರಸ್ಥಾವಸ್ಥೆಯ ಬಹುಭಾಗ ಕಳೆದಾಗಿದೆ. ಇನ್ನು ಪರಲೋಕ ಚಿಂತನೆಗೆ ನಮ್ಮ ಬದುಕನ್ನು ಮೀಸಲಿಡಬೇಕಿದೆ.
4: ಅಪ್ಪಾಜಿ, ಏಕಾಏಕಿ ಹೀಗೇಕೆ ಆಡುತ್ತೀರಿ? ನನ್ನಿಂದೇನಾದರೂ ಅಧರ್ಮ ಜರುಗಿದೆಯೇ? ನನ್ನ ಶಾಸನಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಬೇಕು.
2: ಧರ್ಮ, ನಿನ್ನಿಂದ ಅಧರ್ಮ ಜರುಗಿದೆ? ನೀನಿದ್ದಲ್ಲಿ ಧರ್ಮ ಇರುತ್ತದೆ, ನಿನಗೆ ಯಾರ ನೆರವಿನ ಅವಶ್ಯಕತೆಯೂ ಇಲ್ಲ. ಮಹಾಪ್ರಭುಗಳು ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ. ನಮ್ಮೆಲ್ಲರ ವನವಾಸ ಗಮನಕ್ಕೆ ಒಪ್ಪಿಗೆ ಕೊಡು. ಧರ್ಮವನ್ನರಿತ ನೀನು ನಮ್ಮನ್ನು ಮೋಹದಲ್ಲಿ ತೊಡಗಿಸಬೇಡ, ನೀನೂ ಮೋಹವಶನಾಗಬೇಡ.
4: ಆಗಲಿ, ತಮ್ಮಿಚ್ಛೆ.
2: ಪ್ರಭು ಬನ್ನಿ, ಹೀಗೆ ಬನ್ನಿ.

0: ಯಾಕೆ ಗಾಂಧಾರಿ, ಬೇಸರವೇ? ಯಾವಾಗಲೂ ರಾಜವೈಭವದಲ್ಲಿದ್ದಾಕೆ ನೀನು? ಈ ಅರಣ್ಯವಾಸ ನಿನಗೆ ಹಿಡಿಸದು ಎನಿಸುತ್ತದೆ. ಅಲ್ಲ, ಈಗ ನೆಟ್ಟಿಸರು ಬಿಟ್ಟು ಏನು ಪ್ರಯೋಜನ? ನಮ್ಮದು ಮೊದಲೇ ಕುರುಡು ಪ್ರಪಂಚ, ಅದು ಹೇಗಿರಬೇಕು ಹಾಗೆ ಸಾಗುತ್ತಾ ಬಂದಿದೆ.
1: ಸ್ವಾಮಿ, ನಾನು ನಿಟ್ಟುಸುರಿಟ್ಟುದು ನನ್ನ ಸ್ವಂತದ ದುಃಖದಿಂದಲ್ಲ. ಇಲ್ಲಿ ನಾನು ಅನುಭವಿಸುತ್ತಲಿರುವ ವಾತಾವರಣ, ಮೈಗೆ ತಾಗುವ ಬೆಟ್ಟದ ಹಿತವಾದ ತಂಪುಗಾಳಿ, ಸುತ್ತಮುತ್ತಲ ದೇವದಾರುವಿನ ಮಂದ ಮಂದ ಗಂಧ, ಕಾಲಡಿಯಲ್ಲಿ ಅವೇ ದೇವದಾರುವಿನ ಎಲೆ ಹಸುವಿನ ಮರ್ಮರ, ಅದೇ ಕಾಲಕ್ಕೆ ವಾಯುಲಹರಿಗೆ ತೂಗುತ್ತಾ ಇಡೀ ಕಾನನವೇ ಉಸಿರುಗರೆಯುವಂತೆ ಭಾಸವಾಗುವ ಪವನನ ಆಟ, ಅಹೋರಾತ್ರಿ ಭೋರ್ಗರೆವ ನದಿಯ ರುದ್ರ ಸಂಗೀತ, ಇವೆಲ್ಲ ಸೇರಿ ನನಗೆ ಗಾಂಧಾರದ ನೆನಪಾಯಿತು. ಇದಕ್ಕೆ ಬೇರಾವ ಅರ್ಥವೂ ಇಲ್ಲ ಸ್ವಾಮಿ.
0: ಗಾಂಧಾರಿ, ನಿಜ ಹೇಳು, ನನ್ನಂಥ ಕುರುಡನನ್ನು ಕಟ್ಟಿಕೊಂಡು ನಿನ್ನ ಜೀವನ ದುರಂತ ಅನುಭವಿಸಿತಲ್ಲವೇ? ತವರಿನ ನೆನಪಿಂದ ನಿನಗೆ ತಾಪವಾಗುತ್ತದೆ ಅಲ್ಲವೇ?
1: ಇಲ್ಲ ಇಲ್ಲ, ಅಂಥದ್ದೇನೂ ಇಲ್ಲ. ಎಷ್ಟು ವಿಚಿತ್ರವಾಗಿ ಯೋಚಿಸುತ್ತಿದ್ದೀರಿ. ತಮ್ಮನ್ನು ವಿವಾಹವಾದ ಕ್ಷಣವೇ ನಾನು ನನ್ನ ತವರನ್ನು ಮರೆತಿದ್ದೇನೆ. ಅರಮನೆಯ ಒಂದೇ ಪ್ರಾಂಗಣದಲ್ಲಿದ್ದರೂ ನಾನು ನನ್ನ ಸಹೋದರನ ಜೊತೆಗೂ ಮಾತನಾಡುತ್ತಿಲ್ಲವೆಂಬ ವಿಷಯ ತಮಗೆ ಅರಿಯದ್ದೇನಲ್ಲ. ನನಗೆ ಈಗ ನೆನಪಾದದ್ದು ಗಾಂಧಾರ, ವಿನಃ ಜನದ್ದಲ್ಲ.
0: ಗಾಂಧಾರಿ, ನನ್ನ ಅಂಧತ್ವದ ಬಗೆಗೆ ನಿನಗೆ ಏನನ್ನೂ ತಿಳಿಸದೆ ನಿನ್ನನ್ನು ವಂಚಿಸಿ ನನ್ನ ಮನೆ ತುಂಬಿಸಿಕೊಂಡೆ. ನನ್ನ ಕೈ ಹಿಡಿಯುವಲ್ಲಿ ನನ್ನಷ್ಟೇ ನಿನ್ನ ತವರವರೂ ಅಪರಾಧಿಗಳೇ. ಆದರೆ ಗಾಂಧಾರಿ,
1: ಹೇಳಿ ಪ್ರಭು.
0: ನೀನು ಕೂಡ ಇದರ ಸೇಡನ್ನು ಮನಸೋಕ್ತ ತೀರಿಸಿಕೊಂಡಿದ್ದೀಯ. ಆಗಿ ಹೋದದ್ದನ್ನು ಮರೆತು ಜೀವನದ ಈ ಕೊನೆಯ ಹಂತದಲ್ಲಾದರೂ ನನ್ನನ್ನು ಕ್ಷಮಿಸುವೆಯಾ?
2: ವಿದುರ, ನಾವಿನ್ನು ಹೊರಡೋಣವೇ?
3: ಹಾಗೆ ಆಗಲಿ.
0: ಅಲ್ಲ, ಯಾಕೆ ಇಲ್ಲಿಂದ ಹೋಗುತ್ತಿದ್ದೀರಿ? ಕುಳಿತುಕೊಳ್ಳಿ. ನಮ್ಮಿಬ್ಬರ ದಾಂಪತ್ಯದಲ್ಲಿ ಈಗಿನವರೆಗೆ ಏಕಾಂತದಲ್ಲಿ ಯಾವ ಘಟನೆಯೂ ನಡೆದಿಲ್ಲ. ಇನ್ನು ಮುಂದೆ ನಡೆಯುವುದೂ ಬೇಡ. ಹಿರಿಯನೆಂದು ಹೇಳುತ್ತಿದ್ದೇನೆ, ಕುಳಿತುಕೊಳ್ಳಿ.
3: ಸರಿ,
2: ಆಗಲಿ.
0: ಗಾಂಧಾರಿ, ನಿಜಕ್ಕೂ ನೀನು ನನ್ನ ಜೀವನದುದ್ದಕ್ಕೂ ಘೋರ ಶಿಕ್ಷೆಯನ್ನೇ ಕೊಡುತ್ತಾ ಬಂದಿದ್ದೀಯ.
1: ಏನಂದಿರಿ, ನಾನು ನಿಮಗೆ ಶಿಕ್ಷೆ ಕೊಟ್ಟಿದ್ದೇನೆ?
0: ಶಿಕ್ಷೆ ಅಲ್ಲದೆ ಮತ್ತೇನು ಗಾಂಧಾರಿ? ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮದುವೆಗಾಗಿ ನಿಂತುಕೊಂಡಾಗ ನನಗೆ ಅಷ್ಟೊಂದು ಹಿಂಸೆ ಆಗಿರಲಿಲ್ಲ.

0: ಇರಲಿಲ್ಲ. ನನ್ನ ಪ್ರೇಮದಿಂದ ನಿನ್ನ ಕ್ರೋಧವನ್ನು ಗೆಲ್ಲುವೆನೋ ಎಂದುಕೊಂಡಿದ್ದೆ. ಆದರೆ ಅದು ಆಗಲಿಲ್ಲ. ಮದುವೆಯ ನಂತರದ ಆ ಪ್ರಥಮ ರಾತ್ರಿ ಓಹ್ ನೆನಪಾದರೂ ಭಯವಾಗುತ್ತದೆ ಗಾಂಧಾರಿ.
1: ಏಕೆ ಅರ್ಧಕ್ಕೆ ನಿಲ್ಲಿಸಿದಿರಲ್ಲ, ಹೇಳಿ. ಹೇಳುವ ಕಾಲವಿದು. ಪರಸ್ಪರರು ಮೌನವಾಗಿ ಅನುಭವಿಸಿದ ಯಾತನೆಯನ್ನು ಇಲ್ಲಿಯೇ ವಿಸರ್ಜಿಸಿ ಪರಲೋಕ ಸೇರೋಣ.
0: ಪ್ರಥಮ ರಾತ್ರಿಯ ಆ ದಿನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ನೀನು ಸೇವಕಿಯ ನೆರವಿನಿಂದ ತಡಬಡಿಸುತ್ತ ಶಯ್ಯಾಗ್ರಹ ಪ್ರವೇಶಿಸಿದಾಗ ನನಗೆ ಅದು ಮೊದಲ ರಾತ್ರಿ ಅನಿಸಲೇ ಇಲ್ಲ. ನನಗದು ಭಯಾನಕ ಕರಾಳ ರಾತ್ರಿಯಾಗಿತ್ತು. ನಾನಂತೂ ಹುಟ್ಟು ಕುರುಡ. ಅಷ್ಟು ಹೊತ್ತಿಗಾಗಲೇ ಕುರುಡು ನನಗೆ ರೂಢಿಯಾಗಿ ಬಿಟ್ಟಿತ್ತು. ಆದರೆ ನೀನು ಬೇಕೆಂದೇ ಕುರುಡಿಯಾಗಿದ್ದೆ. ಕುರುಡುತನದ ಅಭ್ಯಾಸವಿರಲಿಲ್ಲ ನಿನಗೆ. ಅಲ್ಲ, ನಾನು ಹೀಗೆ ಅನ್ನುತ್ತೇನೆಂದು ತಪ್ಪು ತಿಳಿಯುವುದಿಲ್ಲ ಅಲ್ಲವೇ?
1: ಏನು ಅನ್ನುವುದಿದೆ ಇನ್ನು?
0: ಪ್ರಥಮ ರಾತ್ರಿಯ ಆ ದಿನವೇ ನಿನ್ನನ್ನು ಸಾಯಿಸಿದ್ದರೆ
1: ನಾನು ನನ್ನನ್ನು ಧನ್ಯಳೆಂದುಕೊಳ್ಳುತ್ತಿದ್ದೆ, ಖಂಡಿತವಾಗಿಯೂ.
0: ಅದೇ ಗಾಂಧಾರಿ,
1: ನಂತರದ ಜೀವನದಲ್ಲಿ ಅನುಭವಿಸಲಿರುವ ಹಿಂಸೆ ಅಸಹ್ಯದ ಬವಣೆಯಾದರೂ ತಪ್ಪುತ್ತಿತ್ತು.
0: ಅಬ್ಬಾ, ಭಾರೀ ಕಠೋರಳು ನೀನು. ಎಷ್ಟು ತೀಕ್ಷ್ಣಳಾಗಿದ್ದೀಯೇ. ನಿನ್ನ ಮಾತುಗಳು ಮಾತುಗಳಲ್ಲ ಬಿಡು, ಅರ್ಜುನನ ಬಾಣಗಳು.
1: ಕುರುಕುಲದವರಲ್ಲವೇ ನೀವು. ನನ್ನ ಹಣೆಬರ ನಿಮಗೆ ಅಂದು ಏನು ಪ್ರಯೋಜನ?
0: ನಾಲಿಗೆ ಹರಿತವನ್ನಷ್ಟು ಕಡಿಮೆ ಮಾಡು ಗಾಂಧಾರಿ. ಕುರುಕುಲದವರಾದ ನಾವು ಎಷ್ಟೇ ತಿಳಿಗೇಡಿಯಾಗಿದ್ದರೂ ಕ್ಷತ್ರಿಯತ್ವವನ್ನು ಮರೆತವರಲ್ಲ. ಸ್ತ್ರೀಯರನ್ನು ವರಿಸುವುದೆಂದರೆ ನಮ್ಮ ಪೌರುಷವಲ್ಲ. ನಾನು ನನ್ನ ರಾಜ್ಯಕ್ಕೆ ರಾಜನಾಗಿದ್ದೆ. ನಿನ್ನ ಕಣ್ಕಟ್ಟನ್ನು ಕಿತ್ತಿ ಬಿಸಾಕಬಹುದಿತ್ತು. ಆದರೆ ನನ್ನ ಮೊದಲ ದಿನದ ಕೊರಗು ಹಾಗೆಯೇ ಉಳಿಯಿತು. ನಮಗೆ ಮೊದಲ ಮಗು ಆದಾಗ ಮಗುವಿನ ಮುಖ ನೋಡಲಾದರೂ ಕಣ್ಬಟ್ಟೆ ಬಿಚ್ಚು ಎಂದು ಹೇಳಬೇಕಂದಿದ್ದೆ. ಆದರೆ ಅಷ್ಟು ಹೊತ್ತಿಗೆ ನನ್ನ ಹೃದಯವೂ ಕಲ್ಲಾಗಿತ್ತು. ನಿನಗೆ ಮಗುವಿನ ಮುಖಾವಲೋಕನವು ಸಾಧ್ಯವಿಲ್ಲ ಎಂಬುದರಲ್ಲೇ ನನಗೆ ಒಂದು ತರದ ಸಮಾಧಾನ ಉಂಟಾಗಿತ್ತು. ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸತಿಯ ಆಡಂಬರದಲ್ಲಿ ವೇರಿಸುತ್ತಲಿದ್ದೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ನೀನು ಬದ್ಧಳಾಗಿದ್ದೆ. ನಿನಗಾಗಿಯೇ ಕಣ್ಬಟ್ಟೆ ಬಿಚ್ಚಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಕೇವಲ ನನ್ನದೊಂದು ಅನುಮತಿ ಸಾಕಾಗಿತ್ತು ಅಸಹಜ ಕುರುಡುತನ ಕಳೆಯಲಿಕ್ಕೆ. ಆದರೆ ನಾನು ಒಪ್ಪಲಿಲ್ಲ. ನಿಜ ಹೇಳು ಗಾಂಧಾರಿ, ನನ್ನ ಬಗೆಗೆ ನಿನಗೆ ಪ್ರೀತಿ ಇತ್ತೆ?
1: ಈಗ ಹೇಳಿದರೆ ಏನು ಪ್ರಯೋಜನ?
0: ನನಗನಿಸುತ್ತದೆ ಮಕ್ಕಳ ಮೇಲಿನ ಕುರುಡು ವ್ಯಾಮೋಹ ನಮ್ಮಿಬ್ಬರನ್ನೂ ಹತ್ತಿರ ತಂದಿತ್ತು.
1: ಇದು ಸತ್ಯದ ಒಂದು ಮುಖವೆಂದು ಒಪ್ಪಬಹುದು.
0: ಅದು ಪರಸ್ಪರರ ಪ್ರೀತಿಯಿಂದಾಗಿದ್ದರೆ ಅದಕ್ಕೊಂದು ತೂಕವಿರುತ್ತಿತ್ತು ಅಲ್ಲವೇ? ಹೌದು, ಕುರುಕುಲದ ಪುರುಷರಾದ ನಾವು ಸ್ತ್ರೀಯರಿಗೆ ಅನ್ಯಾಯ ಬಗೆದಿದ್ದೇವೆ. ಅದರ ಪಾಪದ ಫಲವನ್ನು ನಾವು ಚೆನ್ನಾಗಿಯೇ ಉಂಡಿದ್ದೇವೆ. ನಿನಗೂ ಗೊತ್ತಲ್ಲ, ಅಂಬೆಯ ಶಾಪದಲ್ಲಿ ಭೀಷ್ಮ ಭಸ್ಮವಾದ. ನಿನ್ನ ಕ್ಷೋಭೆಯಲ್ಲಿ ನಾನು ಬೇಯುತ್ತಲಿದ್ದೇನೆ. ನನ್ನ ಮಕ್ಕಳೆಲ್ಲ ನಾಶವಾದರು. ಕುಂತಿಯ ಮದುವೆಯು ಓರ್ವ ನಪುಂಸಕನೊಂದಿಗಾಯಿತು. ಆಕೆ ಮಹಾನಟಿ, ಯಾಕೆಂದರೆ ಗಂಡನ ಮನಸ್ಸಿಗೆ ಹಿಡಿಸಿದ ಪತ್ನಿಯ ಪಾತ್ರವನ್ನು ಚೆನ್ನಾಗಿಯೇ ಅಭಿನಯಿಸಿದಳು. ಅಷ್ಟೇ ಅಲ್ಲ, ಗಂಡನ ನಿಧನದ ನಂತರ ಮಕ್ಕಳನ್ನು ಜಾಗರೂಕತೆಯಿಂದ ಕಾದಳು. ನಿನಗೆ ಇದು ಗೊತ್ತೇ ಗಾಂಧಾರಿ?
1: ಹೇಳಿ ಪ್ರಭು.
0: ನಿನಗೆ ನನ್ನಿಂದ ಅನ್ಯಾಯವಾದಂತೆ ಕುಂತಿಗೆ ಪಾಂಡುವಿನಿಂದಾಗಿದೆ. ಅದೇ ಕಾಲಕ್ಕೆ ಏಳುವ ಪ್ರಶ್ನೆ ಎಂದರೆ ನನ್ನ ಮತ್ತು ಪಾಂಡುವಿನ ವಿಫಲತೆಗೆ ಕಾರಣರಾರು? ನಮ್ಮ ತಾಯಂದಿರ ಮನದ ಕುದಿಯೇ ಇದಕ್ಕೆ ಕಾರಣವೆನ್ನಬಹುದೇ? ಇದರ ನಡುವೆಯೇ ನಡೆದು ಹೋದ ವಿಸ್ಮಯವೊಂದನ್ನು ನಿನ್ನೆದುರು ಹೇಳಲೇಬೇಕು. ಅದು ವಿದುರನಿಗೆ ಕುರಿತ ವಿಷಯ. ಪಾಪ ಬಡಪಾಯಿ ವಿದುರ, ದೇಹ ಬುದ್ಧಿಯಿಂದ ಪರಿಪೂರ್ಣನಿದ್ದ. ನಮ್ಮಿಬ್ಬರಿಗೂ ಜನ್ಮ ಕೊಟ್ಟ ತಂದೆಯೇ ಅವನಿಗೂ ತಂದೆಯಾಗಿದ್ದ. ಆದರೆ ಆತ ರಾಣಿಯೊಬ್ಬಳ ಗರ್ಭದಲ್ಲಿ ಹುಟ್ಟದೆ ದಾಸಿಗೆ ಹುಟ್ಟಿದ್ದನೆಂಬ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಪಟ್ಟ ಸಿಕ್ಕಲಿಲ್ಲ. ಆದರೆ ಪುಣ್ಯಕೋಟಿಯಂಥ ಆ ಮನುಷ್ಯ ಯಾರ ಮೇಲೂ ರೇಗಲಿಲ್ಲ, ಸೇಡು ತೀರಿಸಿಕೊಳ್ಳಲಿಲ್ಲ.
1: ಆದರೆ
0: ಮತ್ತೀಗೆ ಈ ಆದರೆ?
1: ಈ ಮಾತುಗಳನ್ನು ಈಗ ಹೇಳಿ ಏನು ಪ್ರಯೋಜನ?
0: ಇದೊಂದು ಕಳೆದು ಹೋದ ಜೀವನದ ಮೆಲುಕು, ಮಂಥನ ಅನ್ನು. ಇರಲಿ, ನಮ್ಮ ವಂಶದಲ್ಲಿ ಸದಾಕಾಲ ಜಾಗರೂಕರಾಗಿದ್ದವರು ಯಾರು ಗೊತ್ತೇ?
1: ಯಾರು ಪ್ರಭು?
0: ವಿದುರ, ಕುಂತಿ, ಗಾಂಧಾರಿ ಈ ಮೂವರಲ್ಲಿ

0: ನಿನಗೊಬ್ಬಳಿಗೆ ಮಾತ್ರ ಅನ್ಯಾಯವಾಗಿದೆ ಎಂದು ನಿನಗನಿಸಿರಬಹುದು. ಆದರೆ
1: ಮಹಾಪ್ರಭು, ಅಷ್ಟು ಹೊತ್ತಿನಿಂದಲೂ ನಿಮ್ಮ ಸಂಭಾಷಣೆಯನ್ನು ಕೇಳುತ್ತಲೇ ಇದ್ದೇನೆ. ಈಗಾದುದೇ ಮನದ ಮೇಲೆ ಬಂಡೆಯಷ್ಟು ಭಾರವಿದೆ. ಮತ್ತೆ ಮತ್ತೆ ಏಕೆ ಹಿಂದಿನ ಕಹಿಯನ್ನು ಕೆದಕಿ ಕದಡುತ್ತಿದ್ದೀರಿ?
2: ಅಕ್ಕ ಗಾಂಧಾರಿ,
3: ಕುಂತಿ,
2: ಹಿಂದಿನ ಲೆಕ್ಕದ ವಿಷಯ ಈಗ ಬೇಡ. ನಾವೀಗ ಬದುಕುತ್ತಿರುವುದು ಸನ್ಯಾಸದಲ್ಲಿ. ಇಲ್ಲಿ ಏನಿದ್ದರೂ ಪರಲೋಕ ಚಿಂತನೆಯ ಜಿಜ್ಞಾಸೆ ನಡೆಯಬೇಕು. ಬದಲಾಗಿ ಪೂರ್ವಾಶ್ರಮಗಳ ಕುರಿತು ವಿಚಾರಿಸುವುದು ಸರಿಯೆನಿಸದು. ನಿನ್ನನ್ನು ನಾನು ಇನ್ನುಳಿದವರಿಗಿಂತ ಹೆಚ್ಚು ಅರ್ಥ ಮಾಡಿಕೊಂಡಿದ್ದೇನೆ. ಏನೆಂದರೂ ನಾವು ಹೆಂಗಸರು, ಹಿಂಸೆಯೋ ಹಿತವೋ ನಮ್ಮ ನಮ್ಮ ಪಾಲಿಗೆ ಬಂದುದೆಲ್ಲವನ್ನೂ ಅನುಭವಿಸಿಯಾಗಿದೆ. ಒಂದಿಷ್ಟು ಹೆಚ್ಚು, ಒಂದಿಷ್ಟು ಕಡಿಮೆ. ಇಲ್ಲಿ ಹೆಣ್ಣಾದ ಜೀವಗಳೆಲ್ಲವೂ ಸಮಾನ ದುಃಖಿಗಳೆಂಬುದು ಮಾತ್ರ ಸತ್ಯ. ನೀನೇ ಕೇಳುತ್ತಿರುವಿಯಲ್ಲ, ಭಾವ ನಿನಗಾದ ಅನ್ಯಾಯವನ್ನು ಮುಕ್ತವಾಗಿ ಒಪ್ಪಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಲೇ ಇದ್ದಾರೆ.
3: ಎಲ್ಲ ಎಲ್ಲ ಕಳೆದುಕೊಂಡಿದ್ದೇನೆ ಕುಂತಿ, ತೀರಾ ಬರಿದಾಗಿ ಬಿಟ್ಟಿದ್ದೇನೆ.
2: ಒಳ್ಳೆಯದೇ ಆಯಿತು ಎಂದುಕೊ. ಸಾವ ಸಮಯಕ್ಕೆ ಮೋಹ ಮಮಕಾರಗಳಿಗೆ ನಿನ್ನ ಸಂದರ್ಭದಲ್ಲಿ ಜಾಗವೇ ಇಲ್ಲ. ಎಲ್ಲ ನಿರಾಳ. ಆದರೆ ನನ್ನನ್ನು ನೋಡು, ನಿನ್ನ ಹಾಗಲ್ಲ. ಮೊನ್ನೆಯಷ್ಟೇ ನನ್ನೆಲ್ಲ ಪರಿವಾರ ಬಂದಿತ್ತು. ಧರ್ಮ ಸ್ವತಃ ಯೋಗಕ್ಷೇಮ ವಿಚಾರಿಸಿ ಹಿಂತಿರುಗುವಾಗ ಮತ್ತೆ ಮೋಹ ಉಕ್ಕಿ ಕಂಬನಿ ಹರಿಸಿದವು. ಆಗ ನಿನ್ನತ್ತ ನೋಡಿದೆ. ನೀನು ಮುಕ್ತಳಂತಿದ್ದೆ. ಯಾವ ಭಾವುಕತೆ ತೊಳಲಾಟವೇ ಇರಲಿಲ್ಲ ನಿನ್ನಲ್ಲಿ. ಅಂತೆಯೇ ಇಂಥ ಯಾವ ಮಮಕಾರ ಭಾವಗಳಿಗೂ ತಗಲದಿರಲೆಂದಲ್ಲವೇ ಭಾವ ದೂರ ಅರಣ್ಯದತ್ತ ಬಂದಿರುವುದು.
1: ಹೋಗಲಿ ಬಿಡಿ, ನಾವೆಲ್ಲ ಒಂದಿಲ್ಲೊಂದು ವಂಚನೆಗೆ ಒಳಗಾದವರೇ. ಸಂಸಾರದಲ್ಲಿ ನಡೆದದ್ದನ್ನು ಸನ್ಯಾಸದಲ್ಲಿ ಮೆಲುಕು ಹಾಕಿ ಏನು ಪ್ರಯೋಜನ?
0: ಸತ್ಯವನ್ನೇ ನುಡಿದಿ ವಿದುರ. ನಮ್ಮ ಮೂರು ತಲೆಮಾರುಗಳಲ್ಲಿ ಪ್ರತಿಯೊಬ್ಬನೂ ವಂಚನೆಗೆ ಒಳಗಾಗಿದ್ದಾನೆ. ಗಾಂಧಾರಿ
3: ಹೇಳಿ ಪ್ರಭು.
0: ಇಷ್ಟೆಲ್ಲ ನಾನು ನಿನ್ನೆದುರು ಹೇಳುತ್ತಿರುವುದು ನನ್ನಿಂದಾದ ಅನ್ಯಾಯದ ಪರಿಮಾರ್ಜನೆಗೆ, ನಿನ್ನಿಂದ ಕ್ಷಮೆಗಾಗಿ ಅಲ್ಲ. ಆ ಪಾಪ ನನ್ನನ್ನು ದಹಿಸುತ್ತಿರಲಿ ಬಿಡು, ನಾನು ಸಹಿಸುತ್ತೇನೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಉರಿಯ ಅನುಭವ ನಾನು ನಿನ್ನ ಕಣ್ಪಟ್ಟಿಯಿಂದ ಅನುಭವಿಸುತ್ತಾ ಬಂದಿದ್ದೇನೆ. ಜೀವನದುದ್ದಕ್ಕೂ ನಡೆಸಿಕೊಂಡು ಬಂದ ನಿನ್ನ ಹಠವನ್ನು ಸಾವು ಸಮೀಪ ಬಂದಾಗಲಾದರೂ ಕಣ್ಣ ಪಟ್ಟಿ ತೆಗೆಯುವುದರೊಂದಿಗೆ ಕೊನೆಗೊಳಿಸು ಗಾಂಧಾರಿ.
3: ಅದು ಕೇವಲ ಹಠವಲ್ಲ ಪ್ರಭು, ಅದರೊಂದಿಗೆ ಭಯಂಕರ ಭಯವೂ ಬೇರುತ್ತದೆ.
0: ಭಯವೇ? ಭಯವೇಕೆ ಸಾಮ್ರಾಜ್ಞಿ?
3: ಹೇಗೆ ಹೇಳಲಿ ಸ್ವಾಮಿ, ಹೇಳಲಿಕ್ಕೂ ಭಯವಾಗುತ್ತದೆ.
0: ಆ ಭಯ ನನಗೆ ಸಂಬಂಧಪಟ್ಟದ್ದಾದರೆ ನಿರ್ಭಯವಾಗಿ ಹೇಳು. ತಾಳಿಕೊಳ್ಳುವಷ್ಟು ಕಟುಕ ಹೃದಯ ಒತ್ತೇ ಬಂದಿದ್ದೇನೆ.
3: ಆ ನಿಮ್ಮ ಅಸಹ್ಯ ವಿಕೃತ ಕುರುಡನ್ನು ನೋಡಿ ಬದುಕೇನೆಂಬ ಭರವಸೆ ಧೈರ್ಯ ನನಗಿಲ್ಲ. ಹೋಗಲಿ ಬಿಡಿ, ಎಂದೂ ಇಲ್ಲದ ದೃಷ್ಟಿ ಇಂದೂ ಬೇಡ.
0: ಬೇಡ ಗಾಂಧಾರಿ ಬೇಡ, ಹೀಗೆನ್ನ ಬೇಡ. ಇದು ನನ್ನ ಕೊನೆಯ ಬೇಡಿಕೆ. ಈಗಲಾದರೂ ನನ್ನ ಮೇಲಿರುವ ನಿನ್ನ ಜಿಗುಪ್ಸೆಯನ್ನು ಬಿಟ್ಟು ಕಣ್ಪಟ್ಟಿ ತೆಗೆದು ಹಾಕಿ ನನ್ನ ಬಯಕೆಯನ್ನು ಈಡೇರಿಸು ಗಾಂಧಾರಿ. ಜೀವನದ ಬಗೆಗೆ ತಾಳಿದ ಜಿಗುಪ್ಸೆಯಿಂದ ಹೊರಬಂದು ಸುತ್ತಮುತ್ತಲ ನಿಸರ್ಗವನ್ನು, ಜನರನ್ನು, ಜೀವಗಳನ್ನು ನೋಡಿ ಅನುಭವಿಸು.
4: ಗಾಂಧಾರಿ, ನಮ್ಮ ಜೀವನದ ಅಂತ್ಯ ಸಮೀಪಿಸಿದೆ. ಕಣ್ಣು ಕಟ್ಟಿಕೊಂಡೇ ಕೊನೆಯಾಗುವುದು ಬೇಡ.
1: ಮಹಾರಾಜ್ಞಿ, ಪ್ರಭುಗಳ ಇಚ್ಛೆಯನ್ನು ನೆರವೇರಿಸಿ, ಅವರ ಅಂಗಲಾಚುವಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಕುಂತಿ, ನೀನೂ ಸ್ವಲ್ಪ ಅಕ್ಕನಿಗಷ್ಟು ಹೇಳಬಾರದೆ?
2: ಅಕ್ಕ ಕಣ್ಣು ಪಟ್ಟೆ ಬಿಚ್ಚು, ಜಗತ್ತನ್ನು ನೋಡು, ನಮ್ಮೆಲ್ಲರನ್ನು ನೋಡು. ಭಾವ ಅಂದಂತೆ ನಮ್ಮ ಅಂತ್ಯ ಸಮೀಪಿಸಿದೆ.
3: ಇದೋ ನೋಡು, ಬಿಚ್ಚಿಕೊಂಡೆ. ಏನೋ ಕಾಣುತ್ತಿಲ್ಲವಲ್ಲ,
2: ಯಾಕೆ, ಏನಾಯ್ತು ಅಕ್ಕ?
3: ಇದೇನು ಕುಂತಿ,
2: ಏನಾಯ್ತು?
3: ನನ್ನ ಕಣ್ಣುಗಳೇ ಕಾಣುತ್ತಿಲ್ಲ, ನನ್ನ ಕಣ್ಣುಗಳೇ ಕಾಣುತ್ತಿಲ್ಲ ಕುಂತಿ.
0: ಗಾಂಧಾರಿ, ಗಾಂಧಾರಿ, ಕಣ್ಣ ಬಟ್ಟೆ ತೆಗೆದೀಯಾ? ಒಂದಿಷ್ಟು ಕೈ ಚಾಚು, ನಿನ್ನ ಕೈ ಹಿಡಿದು ಸುಧಾರಿಸಿಕೊಳ್ಳುತ್ತೇನೆ.
3: ಅದೆಲ್ಲ ಸರಿ ಪ್ರಭು, ನನ್ನ ಕಣ್ಣುಗಳ ದೃಷ್ಟಿಯೇ ಇಂಗಿ ಹೋಗಿದೆಯೋ ಏನೋ.
0: ಏಕೆ, ಏನಾಗಿದೆ?
3: ನನ್ನ ಕಣ್ಣುಗಳು ಸರಿಯಾಗಿ ಕಾಣದಾಗಿವೆ ಪ್ರಭು.
0: ಏನಿಲ್ಲ ಬಿಡು, ಒಂದಿಷ್ಟು ಸಮಯ ಹತ್ತುವುದು, ನಂತರ ಎಲ್ಲವೂ

0: ಸರಿ ಹೋಗುವುದು. ಈ ವಿಷಯದಲ್ಲಿ ಕುಂತಿ ನಿನಗೆ ನೆರವಾಗುವಳು. ಹಂಸಬೇಡ ಗಾಂಧಾರಿ, ನಿನ್ನ ದೃಷ್ಟಿ ದೋಷ ನಿವಾರಣೆಯಾಗುತ್ತಲೇ ನೀನೇ ನನ್ನ ಕೈ ಹಿಡಿದು ಮುನ್ನಡೆಸು. ವಿದುರ
1: ಹೇಳಿ ಪ್ರಭು.
0: ನನಗೇಕೋ ಈ ಬಯಲು ಪ್ರದೇಶದಿಂದ ದಟ್ಟ ಕಾಡಿನತ್ತ ಹೋಗಬೇಕೆನಿಸುತ್ತದೆ.
1: ಯಾಕೆ ಪ್ರಭು, ಬೇಸರವೇ?
0: ಬೇಸರವೇನಿಲ್ಲ, ಈ ಪ್ರದೇಶ ಏಕೋ ನಿರ್ಜನ ಅನಿಸಲಲ್ಲದು. ಅದಕ್ಕೆ ಧರ್ಮ ಈಗಲೂ ನಮ್ಮನ್ನು ನೋಡಿ ಬರಲು ಸೇವಕರನ್ನು ಕಳಿಸುತ್ತಲೇ ಇದ್ದಾನೆ. ರಾಜಸೇವಕರಲ್ಲದೆ ಕೃಷಿಕರು, ದನಗಾಯಿಗಳು ಕುತೂಹಲಕ್ಕಾದರೂ ನಮ್ಮನ್ನು ನೋಡಲೆಂದು ಬರುತ್ತಲಿದ್ದಾರೆ. ಇದರಿಂದ ನಮ್ಮ ಸನ್ಯಾಸದ ಏಕಾಂತತೆಗೆ ಭಂಗ ಬರುತ್ತಲಿದೆ.
1: ನಿಮ್ಮಿಚ್ಛೆ ಪ್ರಭು, ಹಿಂದೆ ಹೊರಡೋಣ.

0: ಗಾಂಧಾರಿ,
1: ಆ
0: ದೃಷ್ಟಿ ಸರಿ ಹೋಯಿತೆ?
1: ನಾನೇ ಕೈ ಹಿಡಿದು ಕರೆತಂದಿದ್ದೇನೆ ನಿಮ್ಮನ್ನು.
0: ಒಂದು ಮಾತು
1: ಹೇಳಿ.
0: ನೀನು ನನಗಿಂತ ಚಿಕ್ಕವಳು.
1: ಇದೇನು ಹೇಳುತ್ತೀರಿ ಪ್ರಭು?
0: ನೀನು ನನಗಿಂತ ಚಿಕ್ಕವಳು ಅಂದೆ.
1: ನಿಮ್ಮ ಮಾತು ಕೇಳಿಯಾಗಿದೆ, ಆದರೆ ಅರ್ಥವಾಗುತ್ತಿಲ್ಲ. ಏನೋ ಹೇಳಬೇಕೆಂದಿರುವಿರಿ, ಹೇಳಿ, ಸಂಕೋಚ ಬೇಡ.
0: ನೋಡು, ನನ್ನ ಸಾವಿನ ನಂತರವೂ ನೀನು
1: ಹೀಗೆಲ್ಲ ಅಪಶಕುನ ಆಡದಿರಿ. ವಾಸ್ತವವೆಂದರೆ ಗಂಡ ಹೆಂಡತಿ ಸಹಗಾಮಿಗಳು.
0: ಅದನ್ನೇ ನಾನು ಹೇಳುತ್ತಿರುವುದು. ನಮ್ಮಿಬ್ಬರಲ್ಲೂ ಸಹಗಾಮಿತ್ವ ಇರಲಿ, ಆದರೆ.
1: ಆದರೆ ಏನು?
0: ಅಂದರೆ ನನ್ನ ಸಾವಿನ ನಂತರ ಸಹಗಮನ ಬೇಡ.
1: ಏನು ಆಡುತ್ತೀರಿ ನೀವು ದೊರೆ? ನಾನು ಬಿಡುವುದಕ್ಕಾಗಿ ನಿಮ್ಮ ಕೈ ಹಿಡಿದಿಲ್ಲ. ಈಗೀಗ ನನ್ನ ತೆರೆದ ಕಣ್ಣುಗಳು ಅಷ್ಟೇ, ಇವು ಕೇವಲ ನಮ್ಮಿಬ್ಬರಿಗೋಸ್ಕರ.
0: ವಿದುರ
2: ಪ್ರಭು,
0: ಏನೋ ವಾಸನೆ ಬರುತ್ತಿದೆಯಲ್ಲ.
2: ವಾಸನೆ ಇಲ್ಲವಲ್ಲ ಪ್ರಭು.
0: ಕುಂತಿ, ಗಾಂಧಾರಿ, ನಿಮಗೆ
1: ಹಾಗೇನು ಅನಿಸುತ್ತಿಲ್ಲವಲ್ಲ? ಕುಂತಿ, ನಿನಗೆ?
3: ನನಗೂ ಹಾಗೇನು ಅನಿಸುತ್ತಿಲ್ಲ
2: ಪ್ರಭು. ಅದೇ ತರ ವಾಸನೆ,
0: ಸುಟ್ಟ ಹೊಗೆಯ ವಾಸನೆ.
2: ನಿಮಗೆಲ್ಲೋ ಭ್ರಮೆ.
0: ವಿದುರ, ಕೇವಲ ವಾಸನೆ ಮಾತ್ರವಲ್ಲ, ನನ್ನ ಕಿವಿಗಳಲ್ಲಿಯೂ ಕೇಳಿ ಬರುತ್ತಲಿದೆ.
2: ಅಂದರೆ?
0: ಕಾಡಿನಲ್ಲಿ ಎಲ್ಲೋ ಬೇಗೆ ಹೊತ್ತಿಕೊಂಡಿದೆ. ಈಗಲ್ಲ, ನನಗೆ ಮುಂಜಾವಿನಿಂದಲೂ ಈ ತರಹದ ಅನುಭವವಾಗುತ್ತಿರಲಿದೆ. ಕಾಡನ್ನು ಗಮನಿಸಿದ್ದೀರಾ?
1: ನೀವು ಏನೇನೋ ಹೇಳುತ್ತಿದ್ದೀರಿ, ಇಲ್ಲಿ ಗಮನಿಸುವಂತದ್ದು ಏನಿದೆ?
0: ಪಕ್ಷಿಗಳ ಕಲರವದಲ್ಲಿ ಇರಬೇಕಾದ ಚಿಲಿಪಿಲಿತನವಿರದೆ ಭೀತಿಗೊಂಡಂತೆ ಕಲರವಿಸುತ್ತಲಿವೆ. ನಾವಿರುವ ನದಿಯ ಹಿಂಬದಿಯಲ್ಲಿ ಎಲ್ಲಿಯೋ ಕಾಡಿಗೆ ಬೆಂಕಿ ಬಿದ್ದಂತಿದೆ. ಆದರೆ ಅದರ ಶಾಖ ತಗಲುವಷ್ಟು ಕಿಚ್ಚು ಹತ್ತಿರದಲ್ಲಿ ಇಲ್ಲ. ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿ ಹೇಳಿ.
2: ಒಂದು ಕ್ಷಣ ನೋಡಿ ಹೇಳುತ್ತೇನೆ. ಪ್ರಭು, ಹೌದು ಪ್ರಭು, ನಿಮ್ಮ ಊಹೆ ನಿಜ, ಕಾಡಿಗೆ ಕಿಚ್ಚು ಬಿದ್ದಿದೆ.
1: ಬೇಗೆ ಕಾಲು ಯೋಜನದಷ್ಟು ದೂರದಲ್ಲಿಲ್ಲ.
0: ಹಾಗಾದರೆ ನಾನು ಹೇಳಿದಂತೆ ಮಾಡಿ.
2: ಏನು ಹೇಳಿ?
0: ನೀವಿನ್ನೂ ಬದುಕಿ ಬಾಳುವಷ್ಟು ಗಟ್ಟಿಯಾಗಿದ್ದೀರಿ, ನಾನು ತೀರ ಜರ್ಜರಗೊಂಡಿದ್ದೇನೆ. ಅದಕ್ಕೆ
2: ಅದಕ್ಕೆ
0: ವಿದುರ, ನೀವು ಮೂವರು ಸುರಕ್ಷಿತ ಸ್ಥಳ ಸೇರಿರಿ.
1: ನೀವು?
2: ನೀವು?
0: ನಾನು ಇಲ್ಲಿದ್ದು ಕಿಚ್ಚನ್ನು ಬರಮಾಡಿಕೊಳ್ಳುತ್ತೇನೆ.
1: ವಿದುರ, ಕುಂತಿ ಬೇಕಾದರೆ ಸುರಕ್ಷಿತ ಸ್ಥಳಕ್ಕೆ ಹೋಗಲಿ.
0: ನನ್ನ ಮಾತನ್ನಷ್ಟು ವ್ಯವಧಾನದಿಂದ ಕೇಳು ಗಾಂಧಾರಿ. ಕೊನೆಯವರೆಗೂ ನನ್ನ ಊರುಗೋಲಾಗಿ ಜೊತೆ ಕೊಡುವುದು ಅಷ್ಟು ಸುಲಭದ ಮಾತಲ್ಲ. ಸಾವಿನ ದಾರಿ ಕಾಯುತ್ತ ಕಾಡಿನಲ್ಲಿರುವುದು, ಪ್ರತಿ 4 ತಿಂಗಳಿಗೊಮ್ಮೆ ಧರ್ಮ ಬಂದು ನಮ್ಮ ಯೋಗಕ್ಷೇಮ ವಿಚಾರಿಸುವುದು, ಹಳೆಯ ನೆನಪುಗಳು ಮರಕಳಿಸುವುದು, ಮತ್ತೆ ಹೇಗೋ ಮನಸ್ಸನ್ನು ಉಪಶಮನಿಸುವುದು, ಇವೆಲ್ಲ ನನಗೆ ಬೇಡವಾಗಿವೆ. ಅಂತೆ ನಾನು ಇಲ್ಲಿಯೇ ನಿಲ್ಲುವವನಿದ್ದೇನೆ. ನೀವೆಲ್ಲ ನದಿದಾಟಿ ಆಚೆ ಕಡೆಗೆ ಹೋಗಿ.
1: ನಿಮ್ಮ ಮಾತನ್ನು ನಡೆಸಿಕೊಡುವುದು ನನ್ನಿಂದಾಗದು ಪ್ರಭು. ನನ್ನದೊಂದು ಸಲಹೆ.
0: ಏನದು ಹೇಳು.
1: ಬೇಗೆ ನಮ್ಮವರೆಗೆ ಬರಲಿ ಎಂದು ಕಾಯುವುದು ಬೇಡ.
0: ಅರ್ಥವಾಗಲಿಲ್ಲ.
1: ಅಂದರೆ ನಾವೇ ಬೇಗೆ ಅತ್ತ ಹೋಗೋಣ.
0: ಗಾಂಧಾರಿ, ಎಂಥ ಮುತ್ತಿನಂತ ಮಾತು ಆಡಿದೆಯೇ. ಗಂಗೆಯಷ್ಟು ಪವಿತ್ರೆ ನೀನು. ನನ್ನ ಕುರುಡು ಇಂದು ಸಾರ್ಥಕವಾಯಿತು. ನಡೆ, ಬೇಗೆ ಎತ್ತ ನಾವೇ ನಡೆದು ಹೋಗುವ. ಬಂಧು ವಿದುರ, ಕುಂತಿ, ನೀವಿನ್ನು ಹೊರಡಿ.

0: ಬೇಗ ನದಿ ದಾಟಿ.
1: ಭಾವ, ನಾನು ಎಂದೋ ಪತಿಯ ಜೊತೆ ಜಿತೆಯೇರಬೇಕಾದವಳು. ಅದರ ತಾಪವನ್ನು ಎದೆಯಲ್ಲಿಟ್ಟುಕೊಂಡೇ ಕಾಲ ಕಳೆದಾಕೆ ನಾನು. ನಾನು ಬದುಕಿಯಾದರೂ ಏನು ಮಾಡುವುದಿದೆ? ಅಂದು ಇರದ ಚಿತಾಭಾಗ್ಯ ಇಂದು ತಾನೇ ಒದಗಿ ಬಂದಿದೆ. ನಾನು ನಿಮ್ಮ ಜೊತೆ ಬರುವೆ. ಬೇಡ ಎನ್ನದಿರಿ.
2: ಅಣ್ಣ, ನನ್ನದು ನಿನಗಿಂತ ಭಿನ್ನವಾಗಿರಲು ಹೇಗೆ ಸಾಧ್ಯ? ನಿನಗೆ ಪಾಂಡುವಿಗೆ ನನಗೆ ಒಬ್ಬನೇ ತಂದೆಯಾದರೂ ನಾನು ಯಾವ ಲೆಕ್ಕಕ್ಕೂ ಇರದ ನಿರುಪಯುಕ್ತ ಜೀವಿಯಾಗಿ ಬದುಕಿದೆ. ಇತ್ತ ಲೌಕಿಕದಲ್ಲಿ ಪರಿಗಣಿಸದ, ಅತ್ತ ಪಾರಲೌಕಿಕವನ್ನು ಸಾಧಿಸದ ಅಂತರ ಪಿಶಾಚಿಯಂತೆ ಸೂತ ಬದುಕನ್ನು ಬದುಕಿದವನು ನಾನು. ಅಣ್ಣ, ಹುಟ್ಟಿನಲ್ಲೂ ನಿನ್ನ ಜೊತೆಗೆ ಬಂದ ನಾನು ಸಾವಿನಲ್ಲೂ ನಿನ್ನ ಹಿಂದೆಯೇ ಬರುವೆ.
0: ಆಗಲಿ, ನಡೆಯಿರಿ, ಹೋಗೋಣ.

ಗಾಂಧಾರಿ ನಾಟಕ ಕೇಳಿದಿರಿ. ರಚನೆ ಶ್ರೀ ಡಿ ಆರ್ ತುಕಾರಾಂ. ಪಾತ್ರ ಪರಿಚಯ: ಗಾಂಧಾರಿ ಪ್ರಭಾ ಸಿರೂರ್. ಧೃತರಾಷ್ಟ್ರ ಸೇತು ಮಾಧವ ಮಾನ್ವಿ. ವಿದುರ ವೀರಣ್ಣ ಪತ್ತಾರ್. ಕುಂತಿ ಪದ್ಮಜಾ ಹುಯಿಲ್ಗೋಡ್. ಸಖಿ ವತ್ಸಲ ಕುಲಕರ್ಣಿ. ಧರ್ಮರಾಜ ಪ್ರಕಾಶ್ ಕನಕಾಪುರ್. ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ್.

0: ಆಕಾಶವಾಣಿ ಧಾರವಾಡ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶೆಹನಾಯಿ ವಾದನ, ರಾಗ್ ಬಿಲಾಸ್ ಖಾನಿ ತೋಡಿ, ತಬಲಾ ಸಾಥ್ ನೀಡಿದ್ದಾರೆ ಹನುಮಂತ್ ಕುಮಾರ್ ಕೊಡಗಾನೂರ್.

ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶೆಹನಾಯಿ ವಾದನ, ರಾಗ್ ಬಿಲಾಸ್ ಖಾನಿ ತೋಡಿ, ತಬಲಾ ಸಾಥ್ ನೀಡಿದ್ದಾರೆ ಹನುಮಂತ್ ಕುಮಾರ್ ಕೊಡಗಾನೂರ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿಯವರ ಶಹನಾಯಿ ವಾದನದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಹನುಮಂತ್ ಕುಮಾರ್ ಕೊಡಗಾನೂರ್.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ

0: ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತದ್ದು ಸವಾಲು ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತ ಜಾಸ್ತಿನೇ ಇದೆ. ಆದರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ.

0: ಪವಿತ್ರ ನಿಂತ್ಕೊಳ್ರಿ, ಏನು ಅಷ್ಟೊಂದು ಫಾಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
1: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
0: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
1: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದ್ ಮೂರ್ನಾಲ್ಕು ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
0: ಹೂರಿ, ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋ ಅಪ್ ಪೇಷಂಟ್ಸ್ ನ ನೋಡಕ್ಕೆ. ಹಾಗಾಗಿ ಬೆಳಗ್ಗೆ 11:00 ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗತ್ತೆ.
1: ನೀವು ಬೆಳಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
0: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ದಿನ ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀನಿ.
1: ನೀವ್ ಏನೇ ಹೇಳಿ, ಇತ್ತೀಚೆಗಂತೂ ಮಕ್ಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
0: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
1: ಓ ಅಲ್ ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
0: ಯಾರವ್ರು? ಯಾರೋ ಹೊಸಬ್ರು ತರ ಕಾಣ್ತಾರೆ ಅಲ್ವಾ?
1: ಹೂ, ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ ಬಿಟ್ಟಿದ್ದೀರಾ?
2: ಹಾ, ನೀವು ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವರು ನನ್ನ ಫ್ರೆಂಡು.
0: ಮಾತಾಡಿ ಮಾತಾಡಿ, ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
1: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
0: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣವಾ?
1: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡು ಹೋಗೋಣ.
0: ಆಯ್ತೇನಮ್ಮ ವಿಜಯ, ನಿಮ್ ಮಾತು.
2: ಓ, ಮಾತೆಲ್ ಮುಗೀತೆ ಹೇಳ್ರಿ,
0: ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಲ್ವಾ?
2: ರೀ ಪರಿ, ಇವ್ರು ನನ್ ಫ್ರೆಂಡ್ ಹರಿಣಿ, ನಮ್ ಏರಿಯಾಗೆ ಹೊಸ್ದಾಗ್ ಬಂದಿದ್ದಾರೆ.
0: ಓ ಅದೇ, ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ ಅದಿರ್ಲಿ. ಏನಪ್ಪ ವಿಜಯ ಹರಿಣಿ, ಏನು ಅಷ್ಟೊಂದ್ ಮಾತಾಡ್ತಿದ್ರಲ್ಲ ಇಬ್ರುವೆ?
2: ನೋಡ್ರಿ, ಯಾವ್ದೋ ಪ್ರೈವೇಟ್ ಕಾಲೇಜ್ ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
3: ಅಯ್ಯೋ, ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
0: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
3: ಛೇ, ನಮ್ ಮನೆಯವರೇ ಬೇಡ ಅಂತಾರ್ರಿ.
1: ಯಾಕ್ ಬೇಡ ಅಂತಾರೆ?
3: ಮೊನ್ನೆ ನಮ್ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
4: ಹರಿಣಿ ಹರಿಣಿ.
3: ಏನ್ರಿ?
4: April 10 ನೈಟ್ ಟ್ರೈನ್ ಬುಕ್ ಮಾಡಿದೀನಿ, ಪ್ಯಾಕೇಜ್ ಟೂರು, 10 ದಿನ, ಮಕ್ಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗ್ ಬರೋಣ ಆಯ್ತಾ?
3: ಹೌದಾ, ಯಾವತ್ ವಾಪಸ್ ಬರೋದು? April 22 ಬೇರೆ, ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
4: 7 ಡೇಸ್ ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18 ಮುಗ್ದೋಗುತ್ತೆ.
3: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನ್ ಇಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದೀನಿ ರೀ. May 5 ಇಂಟರ್ವ್ಯೂ ಕರ್ತಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲಾ ರೀ.
4: ವಾ, ನಾನ್ ನಿನ್ಗೆ ಮೊದ್ಲೇ ಹೇಳಿರ್ಲಿಲ್ವಾ ರಿಣಿ, ನಾನೊಬ್ನೇ ದುಡಿಯೋದ್ ಸಾಕು ಅಂತ. ನೀನ್ ಆರಾಮ ಮನೇಲಿರು, ಮಕ್ಕಳ್ ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕ್ ಕೆಲ್ಸಕ್ ಹೋಗ್ತೀಯಾ
3: ರೀ? ನಾನ್ ಇಷ್ಟೊಂದ್ ಓದಿ ಸುಮ್ನೆ ಮನೇಲಿರ್ಬೇಕಾ? MA ಇನ್ ಇಂಗ್ಲಿಷ್.
4: ಹೇ, ನೀನೇನ್ ಸುಮ್ನೆ ಇರ್ತೀಯಾ? ಯಾರ ಹೇಳಿ ಸುಮ್ನೆ ಇರ್ತೀಯಾ ಅಂತ ಹೇಳಿ, ಎಷ್ಟು ಮನೆ ಕೆಲ್ಸ ಮಾಡ್ತೀಯ, ಎಷ್ಟ್ ನೀಟಾಗಿ ಮನೆ ನೋಡ್ಕತಿಯಾ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ. ಯಾರ್ ಹೇಳಿದ್ದು?

0: ಸುಮ್ನೆ ಮಾಡ್ಲಿರ್ತೀಯ ಅಂತ ಹೇಳಿ.
1: ರೀ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಇವೆಲ್ಲ ಮಾಡ್ಬೋದಲ್ವಾ?
0: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ? ಒಳಗೂ ದುಡಿಬೇಕು, ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ. ಯಾಕೆ ಬೇಕಿವೆಲ್ಲ ನಿನ್ಗೆ ಹೇಳು.
1: ರೀ, ನೀವು ಇರ್ತೀರಲ್ವಾ, ನನ್ಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡು ಮಾಡಬಹುದು. ನೀವು ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
0: ಅಲ್ಲ ಕಣೆ, ನೋಡು, ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತು ಅಂತ ನಿನಗೆ ಗೊತ್ತಲ್ವಾ. ಅಪ್ಪ ಅಮ್ಮನಿಗೆ ಹುಷಾರ್ ಬೇರೆ ಇರ್ಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
1: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
0: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದ್ರೂ ದುಡ್ಡು ಕಡಿಮೆ ಮಾಡಿದ್ದೀನಾ? ನೀನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಲ್ವಾ? ನಾನ್ ದುಡಿತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಮತ್ತೆ ನನ್ನ ಮಕ್ಳಿಗೋಸ್ಕರ ತಾನೆ? ಮತ್ತೆ ನೀನ್ ದುಡಿಯಕ್ಕೆ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದು ತಾನೆ? ಈ ಜಾಬ್ ಅವಶ್ಯಕತೆ ಇರೋರ್ಗೆ ಸಿಗುತ್ತೆ ಬಿಡು, ನೀನ್ ಯಾಕೆ ಇದ್ಕೋತಿಯ ಅವ್ರ ಕೆಲ್ಸನ?
1: ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ನಾನ್ ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನ್ ಕಲ್ತಿರೋದು ನಾಲ್ಕ್ ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನ್ ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದೀನಿ, ಕಾಲೇಜ್ ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ?
0: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸಕ್ ಹೋಗು. ಈಗ ಆಗ್ಬೇಕು?
1: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
0: ನಿನಗೆ ಎಷ್ಟು ಕೆಲ್ಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹೌದಾ? ಕಮಾನ್, ಗೆಟ್ ರೆಡಿ, ಇನ್ 3 ಡೇಸ್ ಮಾತ್ರ ಉಳಿದಿರೋದು. ಏನು, ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಬೇಕು. ನಡಿ ನಡಿ ನಡಿ.

0: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರು ಮಾಡ್ಕೋಬೇಡಿ, ನಾ ಹೀಗೆ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ ಎಂ ಎಸ್ ಸಿ ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗಿ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡೋ ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗ್ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದೀನಿ.
2: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೇ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
0: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನ ಪರಿಮಳ?
2: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
1: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ ಮಕ್ಕಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
0: ಹೌದಲ್ವಾ, ನೀವೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
1: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೇ ಜವಾಬ್ದಾರಿ.
3: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನ್ ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನ್ಗೆ ಚಿಕ್ಕಂದಿನಿಂದನೂ ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲ ಕೆಲಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ನ ಕುತ್ಕೊಂಡು ಬರೀತೀನಿ.

0: ಕೆಲವೊಂದ್ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
1: ಹೌದಾ? ನೀವ್ ಬರ್ದಿರೋದೆಲ್ಲ ಪೇಪರ್ ನಲ್ಲಿ ಬಂದಿದ್ಯಾ?
0: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದೀನಿ.
1: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
0: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
1: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
0: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡಿಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
2: ಓಹೋ, ನಮ್ಮ ಸಕಲ ಕಲಾವಲ್ಲಭೆ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
3: ಓ ಹಾಯ್, ಬಂದೆ ಬಂದೆ ಬಂದೆ.
2: ಓ ಹಾಯ್ ಸರಳ.
3: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರ ಅನ್ಸುತ್ತೆ.
2: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
3: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
4: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ? ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
3: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡು ದಿನ ಇರೋದಕ್ಕೆ ಅಂತ ಬರ್ತಾರೆ. ದೂರದಿಂದ ಬಂದವರಲ್ವಾ, ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ ಬಿಡ್ತಾರೆ.
2: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರ, ಅದಕ್ಕೆ ನಿಮ್ ಮನೆಗ್ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
3: ಅದೆಲ್ಲ ಇರ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
2: ಏನ್ ಗೊತ್ತಾ ಸರ್ಳ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳದ್ರ?
4: ಅದಕ್ಕೇನೆ ಹರಿಣಿ ಹಸ್ಬೆಂಡ್, ಏನು ಬೇಡ, ಯಾಕ್ ಸ್ಟ್ರೈನ್ ತಗೊಳ್ತೀಯಾ? ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ ಈಗ ಸದ್ಯಕ್ಕೆ ಮನೇಲೇ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
0: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ. ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
3: ನನ್ ಕೇಳಿದ್ರೆ ನಾನ್ ಹೇಳೋದ್ ಇದು ಒಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
1: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗ್ದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
3: ನೀವ್ ಹೇಳೋದು ಸರಿ ಹರಿಣಿ, ನಮ್ ಮನೆಯವ್ರ ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೇ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗ್ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
5: ಸರಳ ಸರಳ.
3: ಹಾ ಹೇಳಿ.
5: ಬಾ ಇಲ್ಲಿ
3: ಒಂದ್ ನಿಮಿಷ, ಅಡ್ಗೆ ಮಾಡ್ತಾ ಇದೀನಿ.
5: ಬಂದ್ಯಾ?
3: ಈ ಬೆಳಗ್ಗೆ ಬೆಳಗ್ಗೆನೆ ನಿಮ್ದೊಳ್ಳೆ, ಮಕ್ಳಗ್ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದೀನಿ, ಅಡ್ಗೆ ಕೆಲ್ಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
5: ಓ ಇವರಪ್ಪ, ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರೋ ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
3: ಇರಿ ಇರಿ, ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
5: ಆಲ್ ದಿ ಬೆಸ್ಟ್ ಕಣ ಪುಟ್ಟು.
3: ಹಾ
5: ಸರಳ, ಇಲ್ಲಿ ನೋಡು.
3: ಏನಿದು?
5: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
3: ಏ, ನಾನು ಈಗಾಗಲೇ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ಗೆ ನಂಗೆ ತುಂಬಾ ಇಷ್ಟ.
5: ನೀನ್ ದುಡ್ಕೊಂಡು ಬಂದು ನನಗೆ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
3: ಏ, ನಿಮ್ದೊಳ್ಳೆ ಕತೆ, ನನಗ್ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸನಲ್ ಲೈಫೇ ಇಂಪಾರ್ಟೆಂಟು.
5: ಅದು ಸರಿನೇ, ಆದ್ರೆ ನೀನು ಹೊರಗೆ ಹೋಗಿ ನಿಮ್ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದ್ ಸೋಷಿಯಲ್ ಲೈಫ್ ನಿನಗೆ ಸಿಕ್ಕದಾಗ ಆಗುತ್ತಲ್ವಾ?
3: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವ್ ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ, ದಿನ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್, ನಾನು ಮಾಡೋ ಇಂಟ್ರಾಕ್ಷನ್ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ.

0: ತಾಯಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನ್ಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದ್ ನಾನು.
1: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರ್ ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ. ನನಗೆ ನಮ್ಮನೆ ಕೆಲ್ಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
0: ಹೌದಾ, ಏನು?
1: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
0: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ಮ ಅಜ್ಜಿ ಹೇಳೋದ್ ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ಕೊಡು.
1: ಹ್ಞೂ, ಬಂದೆ ಬಂದೆ. ತಗೊಳ್ಳಿ ರೀ. ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
0: ಹೌದಾ?
1: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು. ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ, ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
0: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರಿ, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
1: ಓ ಅದು ಕ್ವಶನ್ ಪೇಪರ್. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ. ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದೀನಿ. ಅವಳ ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ದಂಗಾಗತ್ತೆ.
0: ಓ ಹೌದಾ, ಒಳ್ಳೆ ಕೆಲಸ, ಮಾಡ್ಸು ಮಾಡ್ಸು.
1: ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೆ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
0: ಓ ಹೌದಲ್ವಾ, ಸರಳ. ಸರಿ ಸರಿ, ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
1: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
0: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
1: ಬರ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದಾ, ನೀವು ಸ್ವಲ್ಪ ಹೇಗ್ ಬನ್ನಿ. ನಾನ್ ಬಂದು ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು, ಅತ್ತೆಗ್ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡ್ಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
0: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವ್ ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
1: ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
0: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ, ನೋಡಿ ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪನಿಯಲ್ಲಿ ನಿನ್ಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದ್ರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ ಆಗಲ್ಲ ನೋಡು. ಕೆಲಸ ಅಂದ್ರೆ ಕೆಲಸ, ಬೆಳಿಗ್ಗೆ ತಿಂಡಿ ಆಯ್ತಾ, ಮಧ್ಯಾಹ್ನದ ಊಟ ಮಾಡ್ಬೇಕು, ಮಧ್ಯಾಹ್ನದ ಊಟ ಮುಗಿತಾ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕು. ಮುಗೀತು ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
1: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲ್ಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
0: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
1: ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
0: ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್
1: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ಮ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವು ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
3: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲಿ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ, ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
3: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
4: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲರಿ, ಪ್ರತಿದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡ್ಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು.

0: ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳು ಕರ್ಕೊಂಡ್ ಹೋಗ್ಬೇಕು, ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
1: ನೋಡಿ ಮತ್ತೆ, ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ ಮನೆಯಲ್ಲಿ ಹುಷಾರಿಲ್ದೆ ಇರೋರ್ಗೆ ಸುಧಾರ್ಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
0: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
2: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟು ತರಿಸ್ಬೇಕು ನೋಡ್ರಿ. ಇದೆಲ್ಲ ಮಾಡುವಾಗ ನಾವ್ ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ, ಹಾಗನ್ಸಲ್ವಾ ನಿಮ್ಗೆ?
1: ಹೌದಪ್ಪ, ನಾವ್ ಇಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೇ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
3: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೇ, ನಾವು ಯಾವುದೇ ಸಂಬಳ ಇಲ್ಲದೆ ಕೆಲಸ ಮಾಡ್ತೀವಿ ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವನ ಜನಕ್ಕೆ ಅಂತ.
4: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ನು ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
0: ಹೌದು, ನೀವದನ್ ಚೆನ್ನಾಗಿ ಹೇಳಿದ್ರಿ.
4: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೇ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೆ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ನೇ ಅಲ್ವಾ, ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು ಹೇಳಿ?
0: ಹೌದು,
3: ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ, ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
2: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಕಳಿಗೆ ಆಸ್ತಿ ಮಾಡದಿದ್ರು ಮನೇಲೆ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ತೀವಲ್ವಾ?
0: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
1: ಹೌದು, ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
4: ರೀ ಯಾರ್ ಏನಾದ್ರೂ ಹೇಳಿ, ನಮ್ ಬಗ್ಗೆ ನಮಗ್ ಹೆಮ್ಮೆ ಇರ್ಬೇಕು, ನಮ್ ಸಂಸಾರದಲ್ಲಿ ಎಲ್ರು ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ ಕೊಡುಗೆ. ಅದಕ್ಕೆ ಹೇಳೋದು,
5: ನಾವು ಸೂಪರ್.

0: ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಶಾಂತಮ್ಮನವರೇ, ಇಷ್ಟೊಂದ್ ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
5: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ

0: ಗ್ಯಾರಂಟಿ ಹಬ್ಬದ ಹರ್ಷ.
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲು

0: குடும்பத்துக்கு. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
1: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಪ್ರಿಯ ದಿವ್ಯಾಂಗ ಬಂಧುಗಳೇ, ನಿಮ್ಮ ಬಹಳ ದಿನಗಳ ಬೇಡಿಕೆ ಹಂಗ ನಿಮ್ಮ ಪ್ರೀತಿಯ ಫೋನ್ ಇನ್ ನೇರ ಕಾರ್ಯಕ್ರಮ ದಿವ್ಯಾಂಗ ತರಂಗ ಮತ್ತ ರಿಂಗಣಿಸ್ತಾ ಇದ ಪ್ರತಿ ಶುಕ್ರವಾರ ಮಧ್ಯಾಹ್ನ 2:40. ಮರೀದೆ ಕೇಳ್ರಿ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ದಿವ್ಯಾಂಗ ತರಂಗ. ಗಮನಿಸ್ರಿ ಶ್ರೋತೃಗಳೇ, ಇದು ನಮ್ಮ ದಿವ್ಯಾಂಗ ಬಂಧುಗಳಿಗೆ ಮಾತ್ರ ಇರೋ ಕಾರ್ಯಕ್ರಮ ದಿವ್ಯಾಂಗ ತರಂಗ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
4: ನಿಸರ್ಗ ಜ್ಞಾನಾಮೃತ

0: ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಆವಾಗ ನಾವು ಅಲೋಪತಿಗ್ ಹೋಗುದು, ಆಯುರ್ವೇದಕ್ ಹೋಗುದು, ಹೋಮಿಯೋಪತಿಗ್ ಹೋಗುದು ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗೆ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವವು, ಇವು ಯಾಕೆ ಬರ್ತಾವ, ಲಕ್ಷಣಗಳು ಏನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
1: ನಮಸ್ಕಾರ
0: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು, ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತಾನೆ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ?
1: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರುಪೇರು ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕೆ ಆಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲ್ ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ ಏನ್ ಮೂಮೆಂಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು 2-3 ಮೂಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರಾ, ಬಗ್ಗೋದು, ಸೈಡಿಗೆ ತಿರುಗುವುದು. ಆತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದಂದ್ರೆ ಅದರೊಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಅದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸರ್ಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ ಎರಡು ಸರಿ ಆದ್ರೆ ಓಕೆ ಅದು ತಂದಿನ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ.
0: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
1: ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ, ನಿಮಗೆ ಗೊತ್ತಿರಬಹುದು, ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನು ಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಬಹುದು. ಎಲ್ಲರೂ ಗೊತ್ತಿರೋ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ, ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ, ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗೃದ್ರಸಿ ಅಂತ ಹೇಳ್ತಾರೆ. ಗೃದ್ರಸಿ ಅಂದ್ರೆ ಹೇಗೆ, ಈಗ ಗೃದ್ರಸಿ ಅಂದ್ರೆ ಹದ್ದು, ಹದ್ದು ಹೇಗಾರುತ್ತೆ ಒಂದ್ ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ಗೆ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸಿ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ, ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನ್ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ, ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳಬೇಕಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ,

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತಹ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ತಿರಕ್ಕ ಹೋಗುವುದಿಲ್ಲ. ಇರ್ಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ

0: ಅದರಿಂದ ಬರ್ಬೋದು, ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರ್ಬೋದು. ಇದಕ್ಕೆ ಕಾರಣ ಮೇನ್ ಅಂತ ಅಂದ್ರೆ, ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ ಮೇಲೆ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ ಫೋರ್ತ್ ಸ್ಟೇಜ್ ನಲ್ಲಿ ಹೋಗುವ ಒಳಗಾಳದಾಗದಾಗೆ ನೋಡ್ಕೋಬಹುದು.
1: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಊರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
0: ಹಾ, ಬೆನ್ನೂರಿಗೆ ತೊಂದರೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ನಾ ಈಗ ಹೇಳಿದೆ ನಿಮ್ಗೆ. ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಥಿಸಿಸ್, ಅಂದ್ರೆ ಡಿಸ್ಕ್ ಇರುತ್ತೆ ಸ್ವಲ್ಪ ಸರಿಯುತ್ತೆ ಅದು ಒಂದು ಒಂದು. ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತೆ. ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ ಅಂದ್ರೆ ಬೋನ್ ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗನು ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ.
1: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸ್ಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ. ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು,
0: ಆಕ್ಸಿಡೆಂಟ್.
1: ಈಗ ತಮ್ಮ ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
0: ಸೊ ಈಗ ಮಾಡರ್ನ್ ಪ್ರಕಾರ ಹೇಳ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಮೂರು ದೋಷ ಹೇಳಿದ್ದಾರೆ, ವಾತ ಪಿತ್ತ ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂಮೆಂಟ್, ಚಲನವಲನ, ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವಾಗ ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ ಮತ್ತು ಕಫ ಇದರಲ್ಲಿ ಏರುಪೇರು ಆಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸಿಕೊಳ್ಳುತ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ಸುಮ್ನೆ ನೋವಿರುತ್ತೆ, ಒಬ್ಬೊಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಆತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮ್ಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನು ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಗೆ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು, ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು, ಜಾಸ್ತಿ ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೇನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ, ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡು, ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದಾದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರಾ ಶರೀರಕ್ಕೆ ಎಣ್ಣೆ, ಯಾವ್ದಾದ್ರು ಎಣ್ಣೆ, ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ, ಅದನ್ನ ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ ಆಗಿಲ್ಲ ಅಂತಂದ್ರು ವಾತಗಳ ಸ್ಥಾನ ಇದೆ, ಕೈ ಕಾಲು ಕಿವಿ ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು, ಇಲ್ಲ ಅಂತಂದ್ರೆ ನಿಮಗೆ ವಾತ ವ್ಯಾಧಿಗಳು ಇತರ ಸಂಧಿ ವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತ ಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು
1: ಸೇವಿಸುವ
0: ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು, ಆಯ್ತು. ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ, ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 2 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ

0: ಏನು ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ ಮೇಲೆ ನೀವು ಯಾವ ತರಹದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿಯ ಒಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
1: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗ್ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡಿಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
0: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನ ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರ್ಯದಲ್ಲಿ ಯೋಗಾಸನನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ, ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗೇನ್ ಮಾಡಬೇಕು? ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
1: ಚಿಕಿತ್ಸೆಯಾಗಿ ಯೋಗ.
0: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ. ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್. ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗಾಟಿ ವೈದ್ಯರು ಅಂತ ಇದ್ರು. ಈಗ ಹಳ್ಳಿಯಲ್ಲಿ ಸ್ವಲ್ಪ ಬಿದ್ದ, ಸ್ವಲ್ಪ ಅವ್ರ ಕಡೆ ಹೋಗಿ ತಿಕ್ಕಿಸ್ಕೊಂಬಾರು, ಸ್ವಲ್ಪ ಸರಿತು, ಗಾಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗಿ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, 2-3 ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪ್ಯುಲೇಷನ್, ಅವ್ರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನ ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ, ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ಯುದ್ಧಕರ್ಮ ಅಂತ ಎರಡು ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ. ಅದು ಇದರ ಸಲುವಾಗಿನೇ ಅಂತ ಇದೆ. ಯಾಕೆಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ ಒಂದು ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು ವಿದ್ಯಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರೀ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರೀ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರೀ ಕೊಡ್ತಾರೆ, ಬರೀ ಮಾಡ್ಕೊಂಬ 3 ದಿವಸದಲ್ಲಿ ಆರಾಮಾಗುತ್ತೆ ಅಂತ, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರ ಜಾಯಿಂಟ್ಸ್, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ

0: ಈ ಎಲ್ಲ ಚಿಕಿತ್ಸೆಗಳನ್ನ ನಾವು ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ ಟ್ರೀಟ್ಮೆಂಟ್. ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ ಚಿಕಿತ್ಸೆಯಾಗಿ ಯೋಗ ಇದನ್ನು ಕೂಡ ನಾವು ಕೇಳಿದೀವಿ, ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ ಹೇಗೆ?
1: ಇದು ನೋವು ರಹಿತನ ಆಗಿರುತ್ತೆ, ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದು ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದುಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅವ್ರು ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ ಒಂದರಿಂದ ಎರಡು ದಿವಸ ಅಷ್ಟೇ ನಾವು ಮ್ಯಾನಿಪ್ಯುಲೇಷನ್ ಮಾಡ್ತೀವಿ. ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು ಒಂದು 3-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ.
0: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದೂ ಇಲ್ಲ?
1: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳಬಹುದು, ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
0: ಈಗ ಅಗ್ನಿಕರ್ಮ ಮತ್ತ ವಿಧಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯದೊಳಗೆ ಬರೀಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ?
1: ಯಾವ ಹಾನಿನೂ ಆಗುದಿಲ್ಲ ನಿಮ್ಗೆ. ಈಗ ನಾವು ಅದರಲ್ಲೂ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ. ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ. ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ. ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುವುದಿಲ್ಲ. ನೀವು ಒಂದು 5-10 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವು ಆಗುತ್ತೆ ಜಸ್ಟ್. ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ. ಮೊದಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ ಅದು ಇರಲ್ಲ.
0: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತಹ ಕಾಲ ಕಡಿಮೆ ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ನಾವು ಹೇಳ್ತೀವಿ. ಈಗ ಡಾಕ್ಟರ್, ಈ ತರಹದ ತೊಂದರೆಗಳಿಂದ ದೂರ ಇರಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಆ ತರದಲ್ಲಿ ಇರಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗಲಿ, ನಮ್ಮ ಜೀವನ ಶೈಲಿ ಆಗಲಿ ಹೇಗಿರ್ಬೇಕಂತ ಹೇಳ್ತೀವಿ.
1: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ. ಯಾವ್ದಾವ್ದೊಂದು ಪುಸ್ತಕ ಋಷಿಮನೊಳಗೆ ಏನು ಬರೀತಾರೆ. ಸೊ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡಲಿಲ್ಲ. ಈಗ ನಿಮಗೆ ಜ್ವರ ಬಂದಿದೆ, ಈ ಔಷಧ ಕೊಡಿ, ಈ ಜ್ವರದೆಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಸೊ ಈ ದಿನಚರ್ಯ ನಾವು ಚಾಚು ತಪ್ಪದೆ ಯಾವ ತರ, ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದ ಹಾಗೆ ಗೊತ್ತೇ ಆಗುತ್ತೆ, ಬೆಳಗ್ಗೆ ಜಲ್ದಿ ಏಳಪ್ಪ, ಎಲ್ಲ ಇದು ಮಾಡ್ಕೊ, ನೀ ಎಷ್ಟು ವ್ಯಾಯಾಮ ಮಾಡು, ಎಲ್ಲ ಚಲೋತ್ ನಿಮ್ಮ ವಾರಕ್ಕೆ ಒಂದ್ಸಲ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು. ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರು ಆದ್ಮೇಲೆ ಯಾರು ಮಾಡುದಿಲ್ಲ. ಯಾಕೆ? ನಮ್ಮ ರುಟೀನ್ ಅಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 ಇಯರ್ಸ್ ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರಾ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್. ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ, ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಗ್ಗೆ ಏಳುವುದು, 8-6 ಗಂಟೆ ಒಳಗನೆ ಆಹಾರವನ್ನ ಸೇವನೆ ಮಾಡುದು. ಇದು ನಾನು ಕಾಮನ್ ಆಗಿ ಹೇಳ್ತೇನೆ, ವಿಶಿಷ್ಟವಾಗಿ ಎಲ್ಲದರಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್. 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡೂ ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಕ್ಕೆಲ್ಲರಿಗೂ ಗೊತ್ತೇ ಇದೆ, ಜಂಕ್ ಫುಡ್ ಅದು ಇದೆಲ್ಲ, ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುದು. ಇದರ ಜೊತೆ ಅಳಿವು ಅಳಿವಂತ ಬರುತ್ತೆ. ಮೊದ್ಲಿಗೆ ಎಲ್ಲ ಮಾಡ್ತಿದ್ರು ಡಿಂಕ್ ಲಾಡು ಅಂತ ಹೇಳ್ತಿದ್ವಿ, ಈ ಬಾಣಂತಿರಿಗೆ ನಾವು ಕೇರ್ ಬೀಜ ಅದ್ರದ್ದೆಲ್ಲ ಉಂಡೆ ಮಾಡ್ತಾ ಇದ್ವಿ, ಅದನ್ನ ಸೇವನೆ

0: ಮಾಡೋದು. ಡ್ರೈ ಫ್ರೂಟ್ಸ್ ಬರುತ್ತೆ, ಈಗ ಕರಿ ದ್ರಾಕ್ಷಿ ಅಂತ ಬರುತ್ತೆ, ಅಂಜೀರ್ ಅಂತ ಬರುತ್ತೆ, ಮನುಕ ಅಂತ ಬರುತ್ತೆ, ಆಮೇಲೆ ಡೇಟ್ಸ್ ಅಂತ ಬರುತ್ತೆ. ಇವೆಲ್ಲ ಊಟದಲ್ಲಿ ಅಳವಡಿಸಿಕೊಳ್ಬೇಕು. ಈ ಅಳಿವು ಆಮೇಲೆ ಡಿಂಕಲಾಡು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ವಾರದಲ್ಲಿ ಒಂದು 3-4 ಸಲ ಆದ್ರೂ ಸೇವಿಸಲೇಬೇಕು. ಇದು ನಿಮಗೆ ಅಸ್ಥಿ ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು, ಇದಿಷ್ಟು ಮಾಡಿದ್ರೆ ನಿಮಗೆ 50% ರಿಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮಗೆ ಇದು. ಆಮೇಲೆ ಯೋಗಾಸನ, ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡೋದ್ರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ಅಲ್ಲಿ ನಮಗೆ ಆರಾಮಾಗಿ ಇರ್ಬೋದು.
1: ಅಂದ್ರೆ ಡಾಕ್ಟರ್, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗಿ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮತ್ತೆ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂತಹ ತೊಂದರೆಗಳಿಂದ ದೂರ ಇರಬಹುದು ಅಂತ ತಾವು ಹೇಳ್ತೀರಿ.
0: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ 1 ಅಥವಾ 2 ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನ ಕಳೀತಾ ಇದ್ದಾರೆ. ನೋವು ಉಂಡು ಉಂಡು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋವ್ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ಲದೇನೆ.
1: ಅಂದ್ರೆ ಇನ್ನು ಮುಂದೆ ನಮ್ಮ ಕೇಳುಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವುಗಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ, ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂಥ ಒಂದು ಸಲಹೆ ಸೂಚನೆಗಳು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
0: ಖಂಡಿತವಾಗಿ,
1: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ

ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 ಕೋಟಿ ರೈತರಿಗೆ ಪ್ರಯೋಜನವಾಗಲಿದ್ದು ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖಾಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು
ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ

0: ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
2: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. 18 ಮತದಾನ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು.

0: ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ ನಾಲ್ಕು ರಾಷ್ಟಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೊ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು ನಾಲ್ಕು ರಾಷ್ಟಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ, ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ದವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೋರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ದತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ದಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಅಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ ಬಿಜೆಡಿಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ.
2: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
2: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಧಾರವಾಡ ಆಕಾಶವಾಣಿ 765 ಕಿಲೋ ಹರ್ಟ್ಸ್, ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ.

0: ಕನಕದೀಪ
1: ಕನಕದೀಪ.
2: ಕೇಳುಗರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಬೀಳಿಗೆಯ ಬಸವರಾಜ ಮಾರುತಿ ಭಜಂತ್ರಿ ಹಾಗೂ ತಂಡದವರಿಂದ ನಗಾರಿ ನೌಬತ್ ವಾದನ ಕೇಳುತ್ತೀರಿ.

0: ಜನಪದ ಸಂಗೀತದಲ್ಲಿ ಇದುವರೆಗೆ ಬೀಳಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ನಗಾರಿ ನೌಬತ್ ವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಕಾರ್ಯಕ್ರಮ ಹಲೋ ಅಭಿಲಾಷ.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.

0: ಜ್ಞಾನಾಮೃತ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಹಲೋ, ಅಭಿಲಾಷಾ ಕಾರ್ಯಕ್ರಮದ ಆರಂಭದ ನಮ್ಮ ಶ್ರೋತೃ ಯಾರಂತ ನೋಡೋಣ. ಹಲೋ
3: ಹಲೋ
2: ಹಲೋ ಹಲೋ, ಅಭಿಲಾಷಾ ಕಾರ್ಯಕ್ರಮ, ಯಾರು ಮಾತಾಡೋದ್ರಿ? ತಮ್ಮ ಹೆಸರು?
3: ಭಾರತಿ.
2: ಏನ್ ಮಾಡ್ತೀರಿ?
3: ಮನೆಗೆ
2: ಇರ್ತೀರಿ? ಯಾವ ಗೀತೆ ಕೇಳ್ಬೇಕಂತೀರಿ?
3: ನಮ್ಮ ಅಕ್ಕ ಮಗನ್ ಬರ್ತಡೇ ಐತ್ರಿ.
2: ಹ್ಞೂನ್ರಿ.
3: ಒಂದು ಪರಶುರಾಮ ಒಂದು ಸಾಂಗ್ ಹಾಕ್ರಿ.
2: ಪರಶುರಾಮ?
3: ಹ್ಞೂನ್ರಿ.
2: ಅದರಲ್ಲಿ ಯಾವ ಗೀತೆ ಬೇಕ್ರಿ?
3: ಇದೈತ್ ನೋಡ್ರಿ,
2: ತಂದಾನ ತಂದಾನ, ನಗುತ್ತಾ ನಗು.

0: ನಮ್ಮ ಅಕ್ಕನ ಮಗನ ಬರ್ತಡೇ ಐತ್ರಿಂದ.
1: ಹ್ಞೂ ರೀ.
0: ಒಂದು ಪರಶುರಾಮನ ಒಂದು ಸಾಂಗ್ ಹಾಕ್ರಿ.
1: ಪರಶುರಾಮ?
0: ಹ್ಞೂ ರೀ.
1: ಅದರಲ್ಲಿ ಯಾವ ಗೀತೆ ಬೇಕ್ರಿ?
0: ಇದೈತಿ ನೋಡ್ರಿ,
1: ತಂದಾನ ತಂದಾನ, ನಗುತಾ ನಗುತಾ. ಅದೇ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಆ ಗೀತೆ ಬೇಕ್ರಿ? ಭಾರತಿಯವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ, ಕೇಳ್ರಿ.

0: ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು ರೀ?
1: ನಾವು ವಿಪಕ್ಷ ಪ್ರಕೃತಿ ಅಂತೇಳಿ.
0: ಹಲೋ, ಯಾರು ಮಾತಾಡೋದು?
1: ವಿಪಕ್ಷ ಪ್ರಕೃತಿ ರೀ.
0: ಹಾಂ ಹೇಳ್ರಿ ಸರ್, ಯಾವ ಹಾಡು ಬೇಕಾಗಿತ್ತು?
1: ಗಾನಮನ್ ಪಿಕ್ಚರ್.
0: ಯಾವ್ದು ರೀ?
1: ಗಾನಮನ್ ಪಿಕ್ಚರ್.
0: ದಾನಮನ್ ಪಿಕ್ಚರಾ?
1: ದಾನೇಶ್ವರಿ ನೋಡ್ರಿ.
0: ದಾನೇಶ್ವರಿ ಇಲ್ಲಲ್ರಿ, ದಾನೇಶ್ವರಿ ಇಲ್ಲ. ಯಾವೂರಿಂದ ರೀ ಮಾತಾಡೋದು? ರೇಣುಕಾ ಮಹಾತ್ಮ್ಯದೊಳಗ ಯಾವ ಹಾಡು ಬೇಕಾಗಿತ್ತು? ಯಾವ್ದಾರ ಚಲೋದ ಹಾಕಂದ್ರಿ? ಕೇಳ್ರಿ, ನಿಮ್ ಹಾಡು ಬಂತು ನೋಡು. ನಮಸ್ತೆ, ನನ್ನ ಹೆಸರು ಉಷಾ ಕುಲಕರ್ಣಿ ಅಂತ. ಕೇಳ್ರಿ ನಿಮ್ಮ ಹಾಡು.
1: ಗ್ರಾಮಲಕ್ಷ್ಮಿ ಅವಾಗ ಬಂದಿರ್ತೀರಲ್ಲ?
0: ಹಾ ರೀ ಸರ್, ಹೌದು. ಕೇಳ್ರಿ ನಿಮ್ ಹಾಡು.
1: ಬಾರಿ ಚಲೋ ನಡೆಸ್ತೀರ.
0: ಥ್ಯಾಂಕ್ ಯು, ಧನ್ಯವಾದ. ಕೇಳ್ರಿ ನಿಮ್ ಹಾಡು ಬಂತು.
1: ಒಳ್ಳೆಯದು. ಆಲ್ ದ ಬೆಸ್ಟ್.

0: ಹಲೋ ಹಲೋ
1: ಹಲೋ ಮೇಡಮ್,
0: ಯಾರು ಮಾತಾಡೋದು?
1: ಹುಬ್ಳಿಯಿಂದ ದೀಕ್ಷಾ ಮೇಡಮ್.
0: ಚೈತ್ರ?
1: ದೀಕ್ಷಾ ಮೇಡಮ್,
0: ಹಾಂ ಹೇಳ್ರಿ, ಯಾವ ಹಾಡು ಬೇಕಾಗಿತ್ತು ರೀ?
1: ನಮ್ಗೆ ರಣಧೀರ ಐತ್ರಿ ಮೇಡಮ್.
0: ರಣಧೀರ?
1: ಹಾಂ ಮೇಡಮ್.
0: ಹಾಂ ಅದ್ರೊಳಗೆ ಯಾವ ಹಾಡು?
1: ಏನು ಹೀರೋ ಹಿಂಗ್ ಯಾಕೆ ಮಾಡ್ತೀರಿ ಈ ಹಾಡು ಹಾಕಿ?
0: ಹೌದಾ, ಏನು ಮಾಡ್ಕೊಂಡಿರಿ ತಾವು?
1: ಟೆಂತ್ ಮೇಡಮ್.
0: ಹೌದ್ರಿ, ಧನ್ಯವಾದ, ನಿಮ್ಮ ಹಾಡು ಬಂತು ಕೇಳ್ರಿ.

0: ಹಲೋ ಅಭಿಲಾಷಾ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ರಾಯಚೂರು ಜಿಲ್ಲೆ ಅರಕೆರೆ ತಾಲೂಕು ಜಾಗತಿ ಗ್ರಾಮದಿಂದ ಬಸವರಾಜ್ ಪಾಟೀಲ್ ಅಂತ.
0: ಬಸವರಾಜ್ ಪಾಟೀಲ್ ಅವರೇ, ಇವತ್ತು ಯಾವ ಹಾಡು ಕೇಳಬೇಕು ಅನ್ಕೊಂಡಿರಿ?
1: ಬಂಗಾರದ ಜಿಂಕೆ ಬೇಕು ಮೇಡಮ್.
0: ಬಂಗಾರದ ಜಿಂಕೆ. ಏನ್ ಮಾಡ್ಕೊಂಡಿರಿ?
1: ಏನ್ ಮಾಡ್ ರೈತರಿ ಮೇಡಮ್, ಮಳೆ ದಾರಿ ಕೈ ಕೆತ್ತಿರಿ ಮೇಡಮ್.
0: ಹೌದೇನ?
1: ಹೌದ್ರಿ.
0: ಆಗತ್ ತಗೋರಿ ಸರ್.
1: ಏನಾಗ್ತಿರಿ ಮೇಡಮ್, ಇಷ್ಟು ಹೋದ್ರೆ ಹಿಡಿದು ಬಿದ್ದಿಟ್ಟಿರಿ ಮೇಡಮ್. ಅತಿ ಕಾಲದಿಂದ ಏನ ಇವರಿಗೆ.
0: ಸರ್, ಬಂಗಾರದ ಜಿಂಕೆ ಬೇರೆ
1: ಏನು ಮೇಡಮ್?
0: ಬೇರೆ ಯಾವ್ದಾದ್ರು ಮತ್ತ
1: ಬೇರೆ ರಥಸಪ್ತಮಿ ಆಗ್ಬಿಡ್ರಿ ರಥಸಪ್ತಮಿ.
0: ಹಾ ಸರ್, ಬಂಗಾರದ ಜಿಂಕೆ ಇದೆ, ಇದ್ರಲ್ಲಿ ಯಾವ ಹಾಡಂದ್ರಿ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ ಹಾಡು ಪ್ರಸಾರ ಮಾಡ್ಲಿಕ್ಕತ್ತೀವಿ, ಕೇಳ್ರಿ, ಮತ್ತೆ ಕರೆ ಮಾಡಿ. ಧನ್ಯವಾದ.
1: ನಮಸ್ಕಾರ.

0: ಹಲೋ ಅಭಿಲಾಷಾ.
1: ಹಲೋ,
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾವು ತುಪ್ಪದ ಕುರಟಿಯಿಂದ ಮಾತಾಡ್ತೇವ್ರಿ.
0: ನಿಮ್ ಹೆಸರು ರೀ ಸರ್?
1: ನಮ್ಮ ಹೆಸರು ಪಂಪಾಪತಿ ಹಳ್ಳಿ ಅಂತ ಹೇಳ್ರಿ.
0: ಪಂಪಾಪತಿ ಸರ್, ಯಾವ ಗೀತೆನ ಕೇಳ್ಬೇಕಂತ ಹೇಳಿ ಇವತ್ತು ಇಷ್ಟಪಟ್ಟಿರಿ?
1: ನಾವು ಸಂಪತ್ತಿಗೆ ಸವಾಲಿನಿಂದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ,
0: ನಿಮ್ ಗೀತೆ ಪ್ರಸಾರ ಮಾಡ್ತೀವಿ. ಕೇಳಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಆಯ್ತಾಯ್ತು.

0: ಎಲ್ಲ.
1: ಹಲೋ ಅಭಿಲಾಷಾ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ಯಾರ್ ಮಾತಾಡ್ತಾ ಇರೋದು?
2: ಪರಮೇಶ್ವರ್ ಅಂತ ಮಾತಾಡಿದ್ರಿ.
1: ಪರಮೇಶ್ವರ್ ಅವರ, ಯಾವ ಗೀತೆನ ಕೇಳ್ಬೇಕು ಅನ್ಕೊಂಡಿದಿ?
2: ಬಾವಾ ಬಾಮ ಇದೆ ಫಿಲಮ್ ಇಂದ ರೀ.
1: ಹ್ಮ್.
2: ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ.
1: ಏನ್ ಮಾಡ್ಕೊಂಡಿದ್ರಿ ಸರ್?
2: ನಾನೊಬ್ಬ ಕೃಷಿಕ ಮೇಡಮ್, ರೈತಾರಿ.
1: ಹೌದೇನ್ರಿ, ಏನ್ ಬೆಳಿತೀರಿ?
2: ಕಬ್ಬ, ಶೇಂಗಾ, ಹುಳ್ಳಿ, ಹತ್ತಿ, ಗೊಂಜಾಳ, ಗೋಧಿ, ರಾಗಿ ಎಲ್ಲಾ ಬೆಳಿತೀವ್ರಿ.
1: ಚಲೋ ಬಿಡ್ರಿ ಸರ್. ಸರ್, ಹಾಡ್ ಸಿಗ್ತಾ ಇಲ್ಲ, ಬೇರೆ ಚಿತ್ರದ ಯಾವ್ದಾದ್ರು ಗೀತೆ?
2: ಬೇರೆ ಚಿತ್ರದ್ದು ನಾನು ನನ್ನ ಹೆಂಡತಿ ಫಿಲಮ್ ಇಂದ ಹಾಕ್ರಿ.
1: ಅದ್ರೊಳಗಿಂದ ಯಾವ್ದು ಹಾಕೊಂಡ್ರಿ? ಅದ್ರೊಳಗಿಂದ ಯಾವ್ದು ಹಾಕೊಂಡು ಸರ್?
2: ಕರುನಾಡ ತಾಯಿ ಸದಾ ಚಿನ್ಮಯಿ ಮೇಡಮ್.
1: ಮತ್ತೆ

0: ಸರ್, ಮತ್ತೆ ಈಗ ಸದ್ಯಕ್ಕೆ ಏನಾದ್ರೂ ಹೊಲದೊಳಗ್ ಕಳಿ ಕೀಳಿ ಕತ್ತಿರೋ, ಹೆಂಗ್ ಏನ್ ನಡ್ಸಿರಿ ಈಗ?
1: ಈಗ ಸದ್ಯಕ್ಕೆ ಏನಿಲ್ರಿ, ಮಳಿ ಏನ ಆಗೇತ್ರಿ ಸ್ವಲ್ಪ. ಇನ್ನ ಹುಳಿ ಬಿತ್ತಬೇಕ್ರಿ ಮೇಡಮ್.
0: ಹಾ ಹಾ, ಈಗ ಹುಳಿ ಬಿತ್ತೀರಿ ಈ ಸೀಸನ್? ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಕೇಳಿರಲ್ಲ ನೀವು?
1: ಹ್ಞೂನ್ರಿ ಮೇಡಮ್.
0: ಹಾ, ಈಗ ಸದ್ಯಕ್ಕೆ ಹಂಗಾರ ಹುರುಳಿ ಬೆಳೆಯುವಂತ ವಾತಾವರಣ ಐತಿ.
1: ಆಯ್ತ್ರಿ ಮೇಡಮ್.
0: ಓಕೆ ಸರ್, ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ವೆರಿ ಮಚ್.

ಹೆಲೋ ಅಭಿಲಾಷಾ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ

ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ.

0: ಯೋಜನೆಗೆ 9465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ದ ರಾಜಕೀಯ ಹೋರಾಟ ನಡೆಸುವ ಸಿದ್ದತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ DAJGUA ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ

0: ಪತ್ರಿಕಾ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ICCR ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ICCR ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4ರೊಳಗೆ ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ.
2: ಶ್ರೋತೃಬಾಂಧವರೇ, ಪ್ರತಿದಿನ ಮುಂಜಾನೆ 6:50 ಪ್ರಸಾರವಾಗುತ್ತಿದೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
4: ಆರಂಭದಲ್ಲಿ ಕೇಳಿ ಕೋಟೆ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಚರಣ್ ಮತ್ತು ಸೈಂಧವಿ.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದುವರೆಗೂ ಮೈಲಾರಿ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
2: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇದು ಕಾಂತಾರ ಚಿತ್ರದ ಗೀತೆ. ಹಾಡಿದ್ದಾರೆ ಸಾಯಿ ವಿಘ್ನೇಶ್.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
4: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
5: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರ ಕಾರ್ಯದಲ್ಲಿ ಕಾರ್ಯಕ್ರಮಗಳು ಇಂತಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. 7:45 ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳ ವೈಶಿಷ್ಟ್ಯ ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. 8:00 ಯುವವಾಣಿ, 8:30 ಪುಷ್ಪಹಾರ್, 9:15 ಸ್ವರಸೌರಭ, 9:30 ಬಾನುಲಿಯ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್. 10:00 ಎಂಎಸ್ ಶೀಲಾ ಅವರ ಹಾಡುಗಾರಿಕೆ, 10:30 ಜನಪದ ಸಂಗೀತ ಕಾರ್ಯಕ್ರಮ ಕೇಳಲಿದ್ದೀರಿ.

ಆಕಾಶವಾಣಿ ಧಾರವಾಡ. ಈಗ ಸಮಯ 3:02 ಸೆಕೆಂಡುಗಳು. ನಮ್ಮ ನಿಲಯದ ಈ ಪ್ರಸಾರ ಕಾರ್ಯ ಮುಖ್ಯವಾಹಿನಿಯಲ್ಲಿ ಅಂದರೆ

792.16 ಮೀಟರ್ಗಳು ಅಥವಾ 765 ತರಂಗಾಂತರಗಳಲ್ಲಿ ಮುಕ್ತಾಯವಾಯಿತು. ಸಂಜೆ ಪ್ರಸಾರ 5:30 ಆರಂಭ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮಗಳನ್ನು ಕೇಳಲು ಸ್ವಾಗತ. ಸಮಯ ಸರಿಯಾಗಿ 5:30:29. ಆತ್ಮೀಯ ಕೇಳುಗರಿಗೆ ಮಂಜುಳಾ ವಡೇಕರ್ನ ನಮಸ್ಕಾರಗಳು. ಇದೀಗ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಈ ಬಂಧನ ಚಿತ್ರದ ಗೀತೆ. ಈ ಬಂಧನ ಚಿತ್ರದ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ.
1: ಸ್ವಾತಿ ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
6: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
7: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಈ ಬಂಧನ ಚಿತ್ರದ ಗೀತೆ ಕೇಳಿಬರುವ ಸ್ವರಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರದು.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
5: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
6: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ

0: ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಇಬ್ಬನಿ ಕರಗಿತು ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ.

0: ನಲ್ಮೆಯ ಕೇಳುಗರೆ,
1: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
0: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
0: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
1: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
2: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
0: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ
0: ವಚನಾಮೃತ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ರಾಜೇಶ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಸ್ವರದಲ್ಲಿ ಕೇಳಿ ಮೆಜೆಸ್ಟಿಕ್ ಚಿತ್ರದ ಈ ಗೀತೆ.

0: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಇದುವರೆಗೆ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಪ್ರಕಟಣೆಗಳು.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ಈಗ ಪ್ರಕಟಣೆಗಳು. ಜಿಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್, ಇದು 2026 ಮತ್ತು 2027 ಸಾಲಿನಲ್ಲಿ 3 ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳು ಅಂದರೆ ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಇನ್ನು ಅನುದಾನರಹಿತ ಕೋರ್ಸ್ಗಳು ಅಂದರೆ ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಅಪಾರೆಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಇಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಇವಿಷ್ಟು ಅನುದಾನರಹಿತ ಕೋರ್ಸ್ಗಳು. ಕರ್ನಾಟಕ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಇವರು ಹೊಂದಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200 ಇದನ್ನು ಹೊಂದಿರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಜ್ಯ ಮಟ್ಟದ ವಿದ್ಯಾರ್ಥಿ ವೇತನ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರವೇಶಕ್ಕೆ ಅರ್ಜಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 200 ಹಾಗೂ SC/ST ವರ್ಗದವರಿಗೆ 100 ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿ ಪಡೆಯಬಹುದು ಅಥವಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.jssspda.org, ಇಮೇಲ್, ಮೊಬೈಲ್ ಸಂಖ್ಯೆ 9844644937, ಮೊಬೈಲ್ ಸಂಖ್ಯೆ ಇನ್ನೊಮ್ಮೆ ಕೇಳಿ 9844644937 ಸಂಪರ್ಕಿಸಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 5/6/2026 ಒಳಗೆ ಕಚೇರಿಗೆ ತಲುಪಿಸತಕ್ಕದ್ದು. ವಿಳಾಸ ಪ್ರಾಂಶುಪಾಲರು, ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್, ಮೈಸೂರು, 5700006 ತಲುಪಿಸಬಹುದು. ಇನ್ನು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ಕುಮಾರಿ ರಜಿಯಾ, ತಂದೆ ರಫೀಕ್ ಶೇಖ್, ವಯಸ್ಸು 6, ಜಾತಿ ಮುಸ್ಲಿಂ, ಉದ್ಯೋಗ ಅಂಗನವಾಡಿ ವಿದ್ಯಾರ್ಥಿನಿ, ಸಾಕಿನ್ ಉದ್ಯಹಾಳ್ ಮಂಡಳ, ಬೊಮ್ಮನಾಳ, ಜಿಲ್ಲಾ ಅನಂತಪುರ, ರಾಜ್ಯ ಆಂಧ್ರಪ್ರದೇಶ, ಹಾಲಿ ಹುಬ್ಬಳ್ಳಿ ಗಣೇಶ್ ಪೇಟೆ ಗೂಡ್ಸ್ ಶೆಡ್ ರೋಡ್ನಲ್ಲಿ ಗಾರ್ಡನ್ ಎದುರಿಗೆ ಇರುವ ವಾಟರ್ ಟ್ಯಾಂಕ್ ಕೆಳಗೆ ಇರುತ್ತಾರೆ. ಎತ್ತರ 2'9", ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ಇವಳು ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿರುತ್ತಾಳೆ. 2 ಕಿವಿಯೋಲೆಗಳು ಇರುತ್ತವೆ. ಧರಿಸಿದ ಬಟ್ಟೆ ಕೆಂಪು ಬಣ್ಣದ ಚೂಡಿದಾರ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ಅಂಗನವಾಡಿಯಲ್ಲಿ ಓದುತ್ತಿರುತ್ತಾಳೆ. ಮಾತನಾಡುವ ಭಾಷೆ ತೆಲುಗು, ಹಿಂದಿ ಮತ್ತು ಸ್ವಲ್ಪ ಕನ್ನಡ ಭಾಷೆಗಳನ್ನು ಮಾತನಾಡುತ್ತಾಳೆ. ಈ ಚೆಹರೆಯ

0: transnational security, 2, economic prosperity and security, 3, critical and emerging technologies, and 4, humanitarian assistance and disaster response.
1: On to sports. The playoffs in IPL cricket are beginning today with Gujarat Titans taking on defending champions Royal Challengers Bengaluru in qualifier 1 in Dharamshala this evening. The match is scheduled to begin at 7:30 p.m. The winner of the match will directly advance to the final. And that is the end of this news bulletin.
2: Akashavani Dharavada.
3: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗಿ ಬಂದಿದೆ.
4: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯು

0: ಉಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
3: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಡ್ಯಾನಿಯಲ್ ಮಾಬೇನ್, ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. 7:45 ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳ ವೈಶಿಷ್ಟ್ಯ ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. 8:00 ಯುವವಾಣಿ ಯುವ ಪೀಳಿಗೆಗೆ ಡಾಕ್ಟರ್ ಕಲಾಂ ಅವರ ಕರೆ, ಮಾತನಾಡುತ್ತಾರೆ ಮೇಧಾ ಉಮೇಶ್. ಶಾಂತಲಾ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ, ಕುಮಾರ್ ಬಡಿಗೇರ್ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರೆ, 9:15 ಸ್ಪಾಟ್ಲೈಟ್, 9:30 ಬಾನೂಲಿ ಭಿತ್ತಿಯಿಂದ ಕಲಾವಿದ ಬಾನೂಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ ಕೇಳುತ್ತೀರಿ. 10:30 ಕನ್ನಡ ಚಿತ್ರಗೀತೆಗಳು, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ. ಇನ್ನು ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಶಕುಂತಲಾ ಹಿರೇಮಠ ಅವರಿಂದ ಚಿಂತನ, 6:30 ಹಾಗೂ ಸಂಜೆ 6:10 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯ ಚಟುವಟಿಕೆಗಳು ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, 6:35 ಸುಬೋಧ ಸಮಾಲೋಚನೆ, ವಿಷಯ ಕಾತುರತೆ. ಭಾಗವಹಿಸುತ್ತಾರೆ ಡಾ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪೀಳಿಗೆ. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳೆಯಾಳ್. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:45 ಚಿತ್ರಗೀತೆಗಳು, 8:30 ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ ಅವರ ಶಾಸ್ತ್ರೀಯ ಗಾಯನ, 9:05 ಮಾನಸ ಎ ಗ್ರಾಮ್ ಪುರೋಹಿತ್ ಅವರಿಂದ ಸುಗಮ ಸಂಗೀತ, ಗೀತ ರಾಮಾಯಣ 9:15 ಕನ್ನಡ ಚಿತ್ರಗೀತೆಗಳು ನಂದನದಲ್ಲಿ 9:30 10:30 ರಾಮದುರ್ಗ ತಾಲೂಕು ಮನಿಹಾಳ್ ಸೂರ್ಯಪಾನದ ಪಾಂಡುರಂಗ ನಾರಾಯಣಪ್ಪ ಕೊಂಗಿ ಹಾಗೂ ಸಂಘಟನೆಯಿಂದ ಬಯಲುನಾಡ ಯಕ್ಷಗಾನ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, ವಿದುಷಿ ಅಕ್ಕಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನವನ್ನು ಕೇಳುತ್ತೀರಿ. 11:30 12:00 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ, 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ, ಅನಿತಾ ಶೆಟ್ಟಿ ಮೂಡುಬಿದ್ರೆ ಅವರಿಂದ ಕಥೆ ಅವಳ ಹೆಜ್ಜೆ, ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಿದೆ ಇದು. 12:35 ಆರೋಗ್ಯ ಸಂಚಿಕೆ, ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 11:00 ಪ್ರಗತಿ ಪಥ, ಪಿಎಂ ಉಮಂಗ್ ಯೋಜನೆ ಕುರಿತು ಮಾತನಾಡುತ್ತಾರೆ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 11:20 ಸಂಜೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ ತಾಲೂಕು ನೀಲ್ಗುಂದದ ನಾಗರಾಜ ನೀಲಪ್ಪ ಚಕ್ಕಮ್ಮನವರ್ ಹಾಗೂ ಸಂಗಡಗಿರಿಯಿಂದ ಹಂತಿ ಪದಗಳನ್ನು ಕೇಳುತ್ತೀರಿ. 1:30 ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ, 2:40 ಹೊಸ ಹಾಡು, 5:30 ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು, 6:30

ಆಕಾಶವಾಣಿ ಅವಲೋಕನ ವಿಷಯ ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಕಾರ್ಯನಿರ್ವಹಿಸುವ ಮನೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಮನೆಗಳು ಮಾತ್ರ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದವು. 2026 March 3 ಹೊತ್ತಿಗೆ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ತಮ್ಮ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆಯನ್ನು ಹೊಂದಿವೆ. ಇದು ಸಾರ್ವತ್ರಿಕ ಗ್ರಾಮೀಣ ಕುಡಿಯುವ ನೀರಿನ ವ್ಯಾಪ್ತಿಗೆ ಭಾರತದ ನಿರಂತರ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. 2026-27 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 67,670 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಮತ್ತು ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ದತಿಗಳ ಬಗ್ಗೆ ಜಾಗೃತಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ನೀರಿನ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಅವರು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಖಚಿತಪಡಿಸುತ್ತಾರೆ. ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಆತಂಕವಿದ್ದರೆ ನಿಗದಿತ ನಿಯಮಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯ ಮೂಲಕ ಮಾದರಿಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯೆಯೂ ಆಗಿರುವ ಫಾಲ್ಗುಣಿ ಬೆನ್ ಅವರು ಭುಲ್ಕು ಮಹಿಳಾ ಬಚತ್ ಮಂಡಲ ಎಂಬ ಸ್ವಸಹಾಯ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್,

0: ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ, ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಮಹೇಶ ಹೊಸ

0: ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೇ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
7: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
8: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
6: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
7: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
5: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
4: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
5: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
4: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
5: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
4: ಖಂಡಿತ ಸರಿ ಹೋಗ್ತೀಯ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನೂರಾರು ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿಯಾಗದಂತೆ ತಡೆಯಲು ಆನೆ ಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31 ಮೂರನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. ಎಫ್ಕೆಸಿಸಿ ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
2: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
1: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯ ಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
4: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು.
3: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
4: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.
5: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884525226 9845356442.
2: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
3: ಬಾರಪ್ಪ,
2: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
3: ನೋಡಪ್ಪ, ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗ ಆಗ್ಬಾರ್ದು ಅಂತ.
2: ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ.
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9444 8309994.
7: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
8: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
9: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
10: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
2: 2026-27 ಶೈಕ್ಷಣಿಕ ಸಾಲಿಗೆ
1: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
3: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
3: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
3: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
3: ದೂರವಾಣಿ ಸಂಖ್ಯೆ
2: 9481679092.
3: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
4: ಸಪ್ನೋಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೀ

0: ಅಭಿಲಾಷಿ ಸೈಬಾಲ್ ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಶಾಂತಮ್ಮನವರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
6: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
7: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ, ಕೃತಕ ದಂತ, ತಿಳುವಳಿಕೆ ಹಾಗೂ ತಪ್ಪು ಕಲ್ಪನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಡ್ಯಾನಿಯಲ್ ಮಾಬೇನ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
9: ಈ ಕಾರ್ಯಕ್ರಮದ ಪ್ರಾಯೋಜಕರು
10: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
9: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
10: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
9: ಸಮಾಜದ ಎಲ್ಲರ ಸೇವೆಯಲ್ಲಿ.
10: ಎಸ್ಡಿಎಂ ಆಸ್ಪತ್ರೆ,
9: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ,
10: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ.
9: ಎಸ್ಡಿಎಂ ಆಸ್ಪತ್ರೆ ಧಾರವಾಡ,
10: ರೋಗಿಗಳ ಅನುಕೂಲಕ್ಕಾಗಿ.
9: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
10: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
9: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
10: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
9: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
10: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
9: ಕಿವಿ ಮೂಗು ಗಂಟಲು ರೋಗ ವಿಭಾಗ,
10: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
9: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
10: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
9: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
10: ಧಾರವಾಡ.

0: ನಮಸ್ಕಾರ. ಇವತ್ತಿನ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಡ್ಯಾನಿಯಲ್ ಮಬೆನ್ ಸಹ ಪ್ರಾಧ್ಯಾಪಕರು, ಓರಲ್ ಇಂಪ್ಲಾಂಟಾಲಜಿ ವಿಭಾಗ, ಎಸ್ ಡಿ ಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಇವರು ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆಯ ಕುರಿತು ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ಡ್ಯಾನಿಯಲ್ ಮಬೆನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಾನು ಡಾಕ್ಟರ್ ಡ್ಯಾನಿಯಲ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್

0: ಡ್ಯಾನಿಯಲ್ ಮಬೆನ್ ಅವರು ಮೂಲತಃ ದಾವಣಗೆರೆಯವರಾಗಿದ್ದು ತಮ್ಮ BDS ಪದವಿಯನ್ನು 2012ರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ ಬಾಪೂಜಿ ದಂತ ಮಹಾವಿದ್ಯಾಲಯದಲ್ಲಿ ಹಾಗೂ MDS ಸ್ನಾತಕೋತ್ತರ ಪದವಿಯನ್ನು 2016ರಲ್ಲಿ SDM ದಂತ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪಡೆದಿರ್ತಾರೆ. 2018ರಲ್ಲಿ SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಓರಲ್ ಇಂಪ್ಲಾಂಟಾಲಜಿ ವಿಭಾಗಕ್ಕೆ ಸೇರಿದ ಇವರು ಕಳೆದ 8 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೇ, ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಈ ಕುರಿತು ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲ್ಲ.
1: ನಮಸ್ಕಾರ ಕೇಳುಗರೆ, ಇವತ್ತು ನಾನು ಡೆಂಟಲ್ ಇಂಪ್ಲಾಂಟ್ಗಳ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ. ಡೆಂಟಲ್ ಇಂಪ್ಲಾಂಟ್ಗಳು ಕಳೆದು ಹೋದ ಹಲ್ಲುಗಳನ್ನು ಮರಳಿ ಪಡೆಯಲು ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಅತ್ಯುತ್ತಮ ಪರಿಹಾರವಾಗಿದೆ. ಬನ್ನಿ, ನಮ್ಮ ನೈಸರ್ಗಿಕ ಹಲ್ಲು ಮತ್ತು ಡೆಂಟಲ್ ಇಂಪ್ಲಾಂಟ್ ನಡುವಿನ ಸಾಮ್ಯತೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಹಲ್ಲನ್ನು ಮುಖ್ಯವಾಗಿ 2 ಭಾಗದಲ್ಲಿ ವಿಭಜಿಸಬಹುದು. ಮೇಲಿನ ಭಾಗವನ್ನು ಕ್ರೌನ್ ಎಂದು ಕರೆಯಲಾಗುತ್ತದೆ ಹಾಗೂ ಕೆಳಗಿನ ಭಾಗವನ್ನು ರೂಟ್ ಅಥವಾ ಬೇರ್ ಎಂದು ಕರೆಯುತ್ತೇವೆ. ಡೆಂಟಲ್ ಇಂಪ್ಲಾಂಟ್ ಈ ಹಲ್ಲಿನ ಬೇರಿನ ಕೆಲಸ ಮಾಡುತ್ತದೆ. ಇಂಪ್ಲಾಂಟ್ ಮೇಲೆ ಒಂದು ಕ್ಯಾಪ್ ಅಥವಾ ಕ್ರೌನ್ ಕೊಡುತ್ತೇವೆ, ಅದು ಸಹಜ ಹಲ್ಲಿನಂತೆ ಕಾಣುತ್ತದೆ. ನಾವು ನಗುವಾಗ ಅಥವಾ ಮಾತನಾಡುವಾಗ ಕಾಣಿಸುವುದು ಈ ಕ್ರೌನ್ ಮಾತ್ರ, ಇಂಪ್ಲಾಂಟ್ ಕಾಣಿಸುವುದಿಲ್ಲ. ಇಂಪ್ಲಾಂಟ್ ಅನ್ನು ಟೈಟೇನಿಯಂ ಎಂಬ ವಿಶೇಷ ಲೋಹದಿಂದ ತಯಾರಿಸಲಾಗುತ್ತದೆ. ಇದು ಒಂದು ಸಣ್ಣ ಸ್ಕ್ರೂ ಅಥವಾ ಮೊಳೆಯಂತೆ ಕಾಣುತ್ತದೆ. ಇದೇ ಟೈಟೇನಿಯಂ ಅನ್ನು ದೇಹದ ಇತರ ಸರ್ಜರಿಯಲ್ಲೂ ಕೂಡ ಬಳಸುತ್ತಾರೆ. ಉದಾಹರಣೆಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಹೃದಯದ ಪೇಸ್ಮೇಕರ್ ಮತ್ತು ಎಲುಬು ಮುರಿದಾಗ ಜೋಡಿಸಲು ಬಳಸುವ ಪ್ಲೇಟ್ ಹಾಗೂ ಸ್ಕ್ರೂಗಳನ್ನು ಕೂಡ ಟೈಟೇನಿಯಂನಿಂದಲೇ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಜನರಲ್ಲಿ ಇರುವ ಕೆಲವು ತಪ್ಪು ಕಲ್ಪನೆಗಳು ಏನೆಂದರೆ, ಇಂಪ್ಲಾಂಟ್ ಚಿಕಿತ್ಸೆ ತುಂಬ ನೋವು ಕೊಡುತ್ತದೆ, ಅದು ವಯಸ್ಸಾದವರಿಗೆ ಮಾತ್ರ, ಅಥವಾ ಇಂಪ್ಲಾಂಟ್ ನಕಲಿ ಹಲ್ಲಿನಂತೆ ಕಾಣುತ್ತದೆ. ಇಂದು ಈ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವ ಪ್ರಯತ್ನ ಮಾಡುತ್ತೇನೆ. ಮೊದಲನೆಯದಾಗಿ, ಇಂಪ್ಲಾಂಟ್ ಸರ್ಜರಿ ತುಂಬ ನೋವು ಕೊಡುತ್ತದೆಯೇ? ಸೊ ಈ ಪ್ರಶ್ನೆಗೆ ಉತ್ತರ, ಇಂಪ್ಲಾಂಟ್ ಸರ್ಜರಿ ಸಾಮಾನ್ಯ ಹಲ್ಲು ತೆಗೆಸುವ ಚಿಕಿತ್ಸೆಯಂತೆಯೇ ಇರುತ್ತದೆ. ಈ ಚಿಕಿತ್ಸೆಯನ್ನು ಲೋಕಲ್ ಅನಸ್ತೀಷ್ಯಾ ಎಂಬ ಮದ್ದು ನೀಡಿ ದವಡೆಯನ್ನು ಮರುಗಟ್ಟಿಸಿ ಮಾಡಲಾಗುತ್ತದೆ. ಅದರಿಂದ ಚಿಕಿತ್ಸೆ ನೀಡುವ ವೇಳೆಯಲ್ಲಿ ರೋಗಿಗೆ ಯಾವುದೇ ನೋವಿನ ಅನುಭವವಾಗುವುದಿಲ್ಲ. ಎರಡನೇ ಪ್ರಶ್ನೆ, ಇಂಪ್ಲಾಂಟ್ ವಯಸ್ಸಾದವರಿಗೆ ಮಾತ್ರವೇ? ಇದು ಕೂಡ ಒಂದು ತಪ್ಪು ಕಲ್ಪನೆ. ಹಲ್ಲು ಕಳೆದುಕೊಂಡವರು ಯಾರಾದರೂ ಆಗಿರಲಿ ಇಂಪ್ಲಾಂಟ್ ಚಿಕಿತ್ಸೆ ಮಾಡಿಸಿಕೊಳ್ಳಬಹುದು. ಇಲ್ಲಿ ಮುಖ್ಯವಾದದ್ದು ವಯಸ್ಸಲ್ಲ, ಎಲುಬಿನ ಆರೋಗ್ಯ. ಇಂಪ್ಲಾಂಟ್ ನಕಲಿ ಹಲ್ಲಿನಂತೆ ಕಾಣುತ್ತದೆಯೇ? ನಾನು ಮೊದಲೇ ಹೇಳಿದಂತೆ ಇಂಪ್ಲಾಂಟ್ ನಮ್ಮ ಹಲ್ಲಿನ ಬೇರಿನ ಥರ ಕೆಲಸ ಮಾಡುತ್ತದೆ. ಅದರ ಮೇಲೆ ಹಾಕುವ ಕ್ರೌನ್ ಅಥವಾ ಕ್ಯಾಪ್ ನೈಸರ್ಗಿಕ ಹಲ್ಲಿನಂತೆ ಕಾಣುತ್ತದೆ. ಬಹಳ ಜನರ ಕೇಳುವ ಇನ್ನೊಂದು ಪ್ರಶ್ನೆ ಏನೆಂದರೆ, ಇಂಪ್ಲಾಂಟ್ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆಯೇ? ಹೇಗೆ ನಾವು ನೈಸರ್ಗಿಕ ಹಲ್ಲುಗಳನ್ನು ಸ್ವಚ್ಛತೆ ಆಗಿ ಕಾಪಾಡಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ನಿಯಮಿತವಾಗಿ ಡೆಂಟಲ್ ಚೆಕಪ್ ಮಾಡಿಸಿಕೊಂಡು ಇಂಪ್ಲಾಂಟ್ಗಳನ್ನು ಸರಿಯಾಗಿ ನೋಡಿಕೊಂಡರೆ ಅವು ಬಹಳ ವರ್ಷಗಳ ಕಾಲ ಉತ್ತಮವಾಗಿ ಕೆಲಸ ಮಾಡುತ್ತವೆ. ಇಂಪ್ಲಾಂಟ್ ಫೇಲ್ ಆಗುತ್ತದೆಯೇ? ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿಸಿಕೊಂಡು ವೈದ್ಯರು ಹೇಳಿದಂತೆ ಇಂಪ್ಲಾಂಟ್ಗಳ ಆರೈಕೆ ಮಾಡಿದರೆ ಸುಮಾರು 95% ಯಶಸ್ಸು ಕಾಣಬಹುದು. ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ. ಮುಂದುವರೆದು, ಇಂಪ್ಲಾಂಟ್ ಚಿಕಿತ್ಸೆ ತುಂಬ ಖರ್ಚಾಗುತ್ತದೆಯೇ? ಇಂಪ್ಲಾಂಟ್ ಚಿಕಿತ್ಸೆ ತುಂಬ ನಿಮ್ಮ ಆರೋಗ್ಯದ ಮೇಲೆ ಮಾಡುವ ಒಂದು ದೀರ್ಘಕಾಲದ ಹೂಡಿಕೆ. ಆರಂಭದಲ್ಲಿ ಸ್ವಲ್ಪ ಖರ್ಚೆನಿಸಬಹುದು, ಆದರೆ ಮತ್ತೆ ಬದಲಾಯಿಸುವ ಅವಶ್ಯಕತೆ ಇಲ್ಲದೇ ಇರುವುದರಿಂದ ಇದು ಲಾಭದಾಯಕ. ಯಾರು ಇಂಪ್ಲಾಂಟ್ ಮಾಡಿಸಿಕೊಳ್ಳಬಹುದು? ಹಲ್ಲು ಕಳೆದುಕೊಂಡು ಯಾರಾದರೂ ಇಂಪ್ಲಾಂಟ್ ಚಿಕಿತ್ಸೆ ಮಾಡಿಸಿಕೊಳ್ಳಬಹುದು. ಇದು ಶಾಶ್ವತ ಪರಿಹಾರ ನೀಡುವ ಒಂದು ಉತ್ತಮ ವಿಧಾನ. ಯಾವ ಕಾಯಿಲೆ ಇರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು? ಸಾಮಾನ್ಯವಾಗಿ ಎಲ್ಲ ಇಂಪ್ಲಾಂಟ್ ಚಿಕಿತ್ಸೆ ಮಾಡಿಸಿಕೊಳ್ಳಬಹುದು, ಆದರೆ ನಿಯಂತ್ರಣದಲ್ಲಿಲ್ಲದ ಮಧುಮೇಹ ಅಂದರೆ ಅನ್ಕಂಟ್ರೋಲ್ ಡಯಾಬಿಟೀಸ್, ಧೂಮಪಾನ ಮಾಡುವವರು ಹಾಗೂ ಆಸ್ಟಿಯೋಪೊರೋಸಿಸ್ ಚಿಕಿತ್ಸೆಯಲ್ಲಿರುವವರು ಚಿಕಿತ್ಸೆಗೂ ಮುನ್ನ ಆರೋಗ್ಯದ ಬಗ್ಗೆ ದಂತವೈದ್ಯರಿಗೆ ತಿಳಿಸಬೇಕು. ಕೊನೆಗೆ, ಡೆಂಟಲ್ ಇಂಪ್ಲಾಂಟ್ ಮಾಡಿಸಿಕೊಳ್ಳಲು ಯಾವುದೇ ಭಯ ಅಥವಾ ಮುಜುಗರ ಬೇಡ. ಅದು ನಿಮ್ಮ ಸ್ವಂತ ಹಲ್ಲಿನಂತೆಯೇ ಕಾಣುತ್ತದೆ ಮತ್ತು ಕೆಲಸ ಮಾಡುತ್ತದೆ.

0: ಡೆಂಟಲ್ ಇಂಪ್ಲಾಂಟ್ಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಎಸ್ಟಿಎಂ ದಂತ ಮಹಾವಿದ್ಯಾಲಯದ ಇಂಪ್ಲಾಂಟಾಲಜಿ ವಿಭಾಗಕ್ಕೆ ಭೇಟಿ ನೀಡಿ. ನಮಸ್ಕಾರ
1: ಡಾಕ್ಟ್ರೇ. ಈ ಹಲ್ಲುಗಳ ಇಂಪ್ಲಾಂಟ್ ಕುರಿತು ತಾವು ತಿಳಿಸ್ತಾ ಇದ್ದೀರಿ. ಒಂದು ಇಂಪ್ಲಾಂಟ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು?
0: ಹಲ ಸರ್, ಹಾಂ, ಇಂಪ್ಲಾಂಟ್ ಮಾಡಲಿಕ್ಕೆ ನಮಗೆ ಅಟ್ಲೀಸ್ಟ್ ಒಂದು 4.5 ತಿಂಗಳಾದರೂ ಆಗುತ್ತೆ. ಮೊದಲು ನಾವು ಇಂಪ್ಲಾಂಟ್ ಸರ್ಜರಿ ಮಾಡಿದಾಗ ಇಂಪ್ಲಾಂಟನ್ನು ದವಡೆಯಲ್ಲಿ ಹಾಕಿ ಬಿಡುತ್ತೇವೆ. ಹಾಕಿ ಬಿಟ್ಟಾಗ ಅಟ್ಲೀಸ್ಟ್ 3 ತಿಂಗಳು ಹಾಗೆ ಬಿಟ್ಟಾಗ ಅದು ಮೂಳೆಯ ಜೊತೆಗೆ ಜೋಡಣೆ ಆಗುತ್ತೆ. ಸೊ ಈ ಇದಾದ ಮೇಲೆ 3 ತಿಂಗಳ ನಂತರ ಅದನ್ನು ಮತ್ತೆ ಇನ್ನೊಂದು ಸಣ್ಣ ಸರ್ಜರಿ ಮಾಡಿ ಅದನ್ನು ಹೊರಗಡೆ ತಂದು ಅದರ ಮೇಲೆ ಕ್ಯಾಪ್ ಅಥವಾ ಕ್ರೌನನ್ನು ಕೊಡುತ್ತೇವೆ. ಸೊ ಒಟ್ಟಾರೆ ಒಂದು 4.5 ತಿಂಗಳಾದರೂ ಆಗುತ್ತದೆ.
1: ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡೋದು?
2: ನಮಸ್ಕಾರ
0: ಸರ್. ಫಸ್ಟ್ ಫಿಕ್ಸ್ ಏನಾದ್ರೆ ಫಿಕ್ಸ್ ಯೂಶುವಲಿ ಸ್ಟ್ರೆಸ್ ಇಂದ ಬರುತ್ತದೆ. ಸೊ ಟ್ರೀಟ್ಮೆಂಟ್ಗಿಂತ ಮುನ್ನ ನಾವು ಏನು ಮಾಡ್ತೀವಿ ಅಂದರೆ, ನಿಮ್ಮದು ಜನರಲ್ ಫಿಸಿಷಿಯನ್ ಯಾರು ನಿಮ್ಮ ಫಿಟ್ಸ್ಗಾಗಿ ಚಿಕಿತ್ಸೆ ಮಾಡ್ತಿದ್ದಾರಲ್ಲ, ಅವ್ರ ಕಡೆಯಿಂದ ಒಂದು ಕ್ಲಿಯರೆನ್ಸ್ ಅಂತ ತೊಗೊತೀವಿ. ಸೊ ಯಾವುದೇ ಡೆಂಟಲ್ ಟ್ರೀಟ್ಮೆಂಟ್ ಆಗಲಿ, ಅದು ಇಂಪ್ಲಾಂಟ್ ಆಗಲಿ, ಇಲ್ಲ ಹಲ್ಲು ತೆಗೆಯೋದಾಗಲಿ, RCT ಆಗಲಿ, ಇದು ಇದರ ಮುಂಚೆ ನಾವು ನಿಮ್ಮ ಜನರಲ್ ಫಿಸಿಷಿಯನ್ ಹತ್ರ ಒಂದು ಕ್ಲಿಯರೆನ್ಸ್ ತೊಗೊಂಡು ಆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಅದಕ್ಕೆ ನೀವು ಏನು ಮದ್ದು ತೊಗೊತಿದ್ರಲ್ಲ ಫಿಟ್ಸ್ಗೋಸ್ಕರ, ಅದು ಕಂಟಿನ್ಯೂ ಮಾಡಬೇಕು, ನಿಲ್ಲಿಸಬಾರ್ದು. ನಿಮ್ಮ ಎರಡನೇ ಪ್ರಶ್ನೆ, ಜನರಲ್ ಅನಸ್ತೀಶದಲ್ಲಿ ಮಾಡ್ತೀವಾ, ಲೋಕಲ್ ಅನಸ್ತೀಶದಲ್ಲಿ RCT ಮಾಡ್ತೀವಾ ಅಂತ ಕೇಳಿದ್ರಿ. ಅದಕ್ಕೆ ಉತ್ತರ, ಲೋಕಲ್ ಅನಸ್ತೀಶದಲ್ಲಿ ಮಾಡ್ತೀವಿ ಸರ್.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರ್. ಈ ಇಂಪ್ಲಾಂಟ್ ಮಾಡಿದರೆ ಪಕ್ಕದ ಹಲ್ಲುಗಳನ್ನು ಕೊರಿಬೇಕಾಗುತ್ತಾ ಹೇಗೆ?
0: ಇಲ್ಲ ಸರ್, ಇಂಪ್ಲಾಂಟಿನ ಅಡ್ವಾಂಟೇಜ್ ಅದೇ, ಇಂಪ್ಲಾಂಟ್ ನಾವು ಮಾಡಬೇಕಾದ್ರೆ ಪಕ್ಕದ ಹಲ್ಲನ್ನು ಮುಟ್ಟುವುದಿಲ್ಲ.
1: ಒಂದು ಕರೆ ಇದೆ ನೋಡೋಣ. ಹಲೋ
3: ಹಲೋ,
1: ನಮಸ್ಕಾರ, ಯಾರು ಮಾತಾಡಿದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ನಾವು ಶಂಕೇಶ್ವರ ಮಾತಾಡ್ತಾ ಇದ್ರು ಸರ್.
1: ಹೆಸರು?
3: ಬಸವರಾಜ್ ಸಂಸ್ಕೃತಿ ಅವ್ರೆ.
1: ಬಸವರಾಜ್ ಅವರೇ, ಕೇಳ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ.
3: ಡಾಕ್ಟರ್ ಏನು ಬೇಡ್ರಿ, ಅವ್ರು ಏನಕ್ಕ ಫೋನ್ ಮಾಡಿರಿ ನೋಡ್ರಿ, ಅವ್ರನ್ನ ಗಾಪ SM ಇದಕ್ಕೆ ಬಾರ ಕರ್ಕೊಳ್ರಿ ಸರ್.
1: ಹೇಳ್ರಿ, ನಿಮ್ಮ ಪ್ರಶ್ನೆ ಹೇಳ್ರಿ. ಈಗ
3: ನಮ್ಮ ಪ್ರಶ್ನೆ ಏನಿಲ್ರಿ, ವಾರ ವಾರ ಇರತ್ತಾರ ಅವ್ರೆ, ಎಲ್ಲ ಕಾರ್ಯಕ್ರಮ
1: ಅಲ್ಲ, ಎಲ್ಲ ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಕೊಟ್ಟಿರುತ್ತೆ, ಅವ್ರು ತಿಳ್ಕೊಬೇಕು ಅದನ್ನ.
3: ಬಾಗಲ ಕೊಡ್ದಾವ ನೋಡ ಯಾವ ಧ್ರುವ.
1: ಹಲೋ
4: ನಮಸ್ಕಾರ.
1: ಹಲೋ,
4: ಹಾಂ ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ?
4: ಅರುಣ್ ಅವರು, ಮಂಗಸೂರು ಕಾಗೋಡು ತಾಲೂಕು.
1: ಹಾಂ ಹೇಳ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
4: ನಮಸ್ಕಾರ ಸರ್.
0: ನಮಸ್ಕಾರ ಸರ್.
4: ಎಷ್ಟು ವಯಸ್ಸಾಗ ಇದು ಮಾಡ್ಬೋದ್ರಿ ಅಂತ ಅಲ್ಲಿಂದ?
0: ಏನು ಸರ್, ಏನು ಮಾಡ್ಬೋದು ಅಲ್ಲಿಂದ ಇಂಪ್ಲಾಂಟ?
1: ಎಷ್ಟು ವಯಸ್ಸಿನ ಇತಿಮಿತಿ ಕೇಳ್ತಾ ಇದ್ದಾರೆ, ಯಾವ ವಯಸ್ಸಿನವರೆಗೂ ಮಾಡ್ಬೋದು
0: ಸರ್? ಇಂಪ್ಲಾಂಟ್ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ವಯಸ್ಸಿನ ಇತಿಮಿತಿ ಇಲ್ಲ ಸರ್. ನೀವು 18-20 ವರ್ಷದಿಂದ 80-90 ವರ್ಷದವರು ಕೂಡ ಮಾಡ್ಬೋದು. ನಾನು ಮುಂಚೆ ಹೇಳಿದ ಹಾಗೆ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಎಲುಬಿನ ಆರೋಗ್ಯ ಮುಖ್ಯ. ಸೊ ಎಲುಬಿದ್ದರೆ ನಾವು ಇಂಪ್ಲಾಂಟ್ ಟ್ರೀಟ್ಮೆಂಟ್ ಮಾಡ್ಬೋದು.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೇನಾದ್ರು ಕ್ವಶನ್ ಇತ್ತರ?
4: ನಮ್ಮ ಹುಡುಗ 4 ಜನ ವಾಂಕ ಬಂದವ್ರಿ, ಕಿಡಿ ಬಂದವ್ರಿ, ಅದಕ್ಕೆ.
1: ಯಾವ್ದಕ್ಕೂ ಒಂದ್ಸಲ SDM ಹಾಸ್ಪಿಟ್ಲಿಗೆ ಬನ್ನಿ. ಹಾಂ ಬಂದು ತೋರಿಸ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರ್, ಈ ಇಂಪ್ಲಾಂಟ್ ಕುರಿತು ಹೇಳ್ತಾ ಇದ್ರಿ, ಪಕ್ಕದ ಹಲ್ಲುಗಳನ್ನು ಕೊರಿಬೇಕಾಗುತ್ತಾ ಹೇಗೆ?
0: ಸರ್, ಈಗ ಯೂಶ್ವಲಿ ನಾವು ಏನು ಮಾಡ್ತೀವಿ, ಕ್ಯಾಪ್ ಕೊಡ್ತಾರೆ, ಹಲ್ ಸಪೋರ್ಟೆಡ್ ಕ್ಯಾಪ್ ಕೊಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ನೀವು ಒಂದು ಹಲ್ ಕಳೆದು ಹೋಗಿದ್ರೆ ಅದ್ರ ಬದಲಾಗಿ 3 ಹಲ್ನ ಕೊಡ್ತಾರೆ. ಮೂರು ಹಲ್ ಕೊಟ್ಟರೆ ಪಕ್ಕದ ಹಲ್ ಸಪೋರ್ಟ್ ತೊಗೊಂಡು ಕೊಡಬೇಕಾದ್ರೆ, ಆ ಪಕ್ಕದ ಹಲ್ನ ಕೊರೆದು RCT ಮಾಡಿ ಕೊಡಬೇಕಾದ್ರೆ ಆ ಹಲ್ಲಿನ ಜೀವ ಹೋಗುತ್ತದೆ. ಸೊ ಈಗ ನಾರ್ಮಲ್ ಆಗಿ ನಾವು RCT ಅಂತ ಒಂದು ಮಾಡಿದ್ರೆ ಅದು 10-15 ವರ್ಷ ತನಕ ಅದು ಬಾಳಿಕೆ ಬರ್ತದೆ. ಸೊ ನಾವು ಈಗ ಇಂಪ್ಲಾಂಟ್ ಅಂತ ಮಾಡಬೇಕಾದ್ರೆ ನಾವು ಪಕ್ಕದ ಹಲ್ನ ಮುಟ್ಟುವುದಿಲ್ಲ. ಸೊ ಎಲ್ಲಿ ಹಲ್ ಮಿಸ್ಸಿಂಗ್ ಇದೆ ಅಲ್ಲ, ಆ ಜಾಗದಲ್ಲಿ ಮೂಳೆಯಲ್ಲಿ ಇಂಪ್ಲಾಂಟ್ ಹಾಕಿ ಅದರ ಮೇಲೆ ಸ್ಕ್ರೂ ಮೂಲಕ ಒಂದು ಕ್ಯಾಪ್ ಕೊಡುತ್ತೇವೆ.
1: ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡಿದ್ರಿ? ಹಲೋ

0: ಹಲೋ
1: ಹಲೋ ಸರ್,
0: ನಮಸ್ಕಾರ. ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಮಾಂತೇಶ್ ಜಂಗಿನ್ ಅಂತ ಹೇಳಿ, ಮುರುಘಾ, ಧಾರವಾಡ ಮುರುಘಾ ಮಠ.
0: ಹಾಂ ಮಾಂತೇಶ್ ಅವರೇ, ಕೇಳ್ರಿ, ಡಾಕ್ಟರ್ ಇದ್ದಾರೆ
1: ಸರ್. ಏನು ಅವ್ರನ್ನ ಎರಡು ಹಲ್ಲು ಹೋಗಿದೆ, ಅವ್ರು ಒಮ್ಮೆ ಹಾಕ್ಬೋದು ಅವ್ನು ಎರಡು ಹಲ್ಲು?
0: ನಮಸ್ಕಾರ, ಹಲೋ ಹೋಗಿದ್ದೆವು ಅಂತೆ.
2: ನಮಸ್ಕಾರ, ನೀವು ಹಾಕ್ಸ್ಕೋಬೋದು ರೀ. ಸೊ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಾವು ಹೇಳ್ಬೋದು, ಹಲ್ಲು ಹೋಗಿದ್ರೆ ಹಾಕ್ಸ್ಕೋಬೋದು ರೀ, ತೊಂದರೆ ಇಲ್ಲ.
1: ಎರಡು ಹಲ್ಲು ಹೋಗಿದಾವ್ ಸರ್? ಎರಡು ಹಲ್ಲು ಹೋಗಿದಾವ, ಎರಡು ಒಮ್ಮೆ
2: ಹಾಕ್ಸ್ಕೋಬೋದು ರೀ. ಹಾಕ್ಸ್ಕೋಬೋದು,
1: ಖರ್ಚು ಎಷ್ಟು ಬರ್ತದೆ ರೀ ಸರ್?
2: ಅದು ನಾವು ನೋಡಿ ಹೇಳ್ಬೇಕಾಗತ್ತೆ ರೀ. ನಾವು ನೋಡ್ಲಾರ್ದೆ ಅಂದರೆ, ಫಸ್ಟು ನಾವು ನೀವು ಬಂದ ಮೇಲೆ ಎಷ್ಟು ಹಲ್ಲು ಹೋಗಿದ್ದಾವೆ, ಅದಾದ್ಮೇಲೆ ಎಷ್ಟು ಸ್ಪೇಸ್ ಇದೆ, ಅದಾದ್ಮೇಲೆ ನಾವು ಸ್ಕ್ಯಾನ್ ಎಲ್ಲ ಮಾಡ್ತೀವಿ, ಟ್ರೀಟ್ಮೆಂಟ್ ಪ್ಲಾನ್ ಎಲ್ಲ ನೋಡಿ ನಿಮ್ಗೊಂದು ಖರ್ಚು ಹೇಳ್ತೀವಿ.
0: ಇಲ್ಲೇ ಧಾರವಾಡದಲ್ಲೇ ಇದ್ದೀನಿ ಅಂತೀರಿ, ತಾವು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸಲ. ಹಾಂ, ಹೋಗಿ ಒಂದ್ಸಲ ತೋರಿಸಿ, ಡಾಕ್ಟರ್ ಇರ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡೋದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ಡಾಕ್ಟ್ರೆ, ಈ ಇಂಪ್ಲ್ಯಾಂಟ್ ಕುರಿತು ಹೇಳ್ತಾ ಇದ್ರಿ ಆವಾಗಲೇ, ತಾವು ಹಲ್ಲನ್ನು ಕೊರಿಬೇಕಾಗೋದಿಲ್ಲ, ಅದ್ರ ಕುರಿತು ನಾವು ಹೆಚ್ಚಿನ ಮಾಹಿತಿನ ಹೇಳೋದಾದರೆ ಕೇಳೋದಕ್ಕೆ.
2: ಸೊ ನಾವು ಇಂಪ್ಲಾಂಟಾಲಜಿ, ಇಂಪ್ಲಾಂಟ್ ಅಡ್ವಾಂಟೇಜ್ ಅದೇ, ನಿಮಗೆ ಪಕ್ಕದಲ್ಲಿ ಮುಟ್ಟೋದಿಲ್ಲ, ಪಕ್ಕದಲ್ಲಿಂದ ಏನು ಕೊರಿಯೋದಿಲ್ಲ, ಕೊರಿದೇ ಇಲ್ಲದೆ ಇರುವಾಗ ಅದ್ರ ಲೈಫ್ ಕೂಡ ಏನು, ಅದಕ್ಕೆ ಲೈಫಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಇಂಪ್ಲಾಂಟ್ ಅಂತ ಮಾಡ್ಬೇಕಾದ್ರೆ ಎಲ್ಲಿ ಹಲ್ಲು ಹೋಗಿದೆ ಅಲ್ಲ, ಆ ಜಾಗದಲ್ಲೇ ಮಾತ್ರ ಇಂಪ್ಲಾಂಟ್ ಹಾಕಿ ಅದಕ್ಕೆ ಒಂದು ಕ್ಯಾಪ್ ಕೊಡುತ್ತೇವೆ. ಸೊ ಇದರಿಂದ ನಿಮಗೆ ಓವರ್ಆಲ್ ಹೆಲ್ತ್ ಕೂಡ, ಓವರಲ್ ಹೆಲ್ತ್ಗೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ.
0: ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು?
3: ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡೋದ್ರಿ.
0: ಭೀಮರಾವ್ ಅವ್ರೆ, ಕೇಳ್ರಿ.
3: ನಮ್ಮ ಹಲ್ಲು ಯಾಕೆ ಜುಮ್ಮ ಬರ್ತಾವ್ರಿ?
0: ಅವ್ರ ಹಲ್ಲು ಜುಮ್ ಹಿಡಿಯುತ್ತಂತ
3: ನೋಡ್ರಿ, ತಣ್ಣೀರು ಕುಡಿದ್ರೆ ಜುಮ್ಮ ಹಿಡಿತಾವ್ರಿ.
2: ಓಕೆ, ಯೂಶಲಿ ಏನಾಗ್ತದ್ರಿ, ಹಲ್ಲು ತುಂಬಾ ಸೌದು ಹೋಗಿದ್ರೆ ಇದು ಕಂಡು ಬರ್ತದ್ರಿ. ಸೊ ನೀವು ಅದಕ್ಕೋಸ್ಕರ ಚಿಕಿತ್ಸೆ ಅಂದ್ರೆ ತೋರಿಸ್ಕೋಬೇಕಾಗತ್ತೆ. ತೋರಿಸ್ಕೊಂಡ್ರೆ ಎದಕ್ಕಾಗಿದೆ ಅನ್ನೋ ನಾವು ಪತ್ತೆ ಹಿಡಿದ್ರೆ ಅದೇ ಪ್ರಕಾರ ನಿಮ್ಗೆ ಏನು ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ.
3: ನಮಸ್ಕಾರ ಸರ್.
2: ನಮಸ್ಕಾರ,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ
4: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡಿದ್ರಿ? ಶಿವಲಿಂಗ ಅವರೇ, ಕೇಳ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
4: ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ.
2: ನಮಸ್ಕಾರ
4: ಸರ್. ಈ ಕೃತಕ ಜೋಡಣೆ ಅಂತೀರಲ್ರಿ, ಕೃತಕ ಜೋಡಣೆ ಕೆಲವೊಂದಿಷ್ಟು ಟೈಮ್ದಲ್ಲಿ ಅದು ಯಾಕೋ ಈಗ ನಮ್ಮ ವಿಶೇಷ ಹೇಳ್ಬೇಕಾದ್ರೆ ಒಂದು ಹಲ್ಲು ಹಾಕ್ಯಾವ್ರಿ, ಮಣ್ಣು ಹಾಕೊಂಬಂದಾರ್ರಿ, ಅದು ಒಟ್ಟು 15 ದಿನದಾಗನ ಇದಾತ್ರಿ ಮೇಡಮ್ ಸರ್. ಬಿತ್ತರಿ
2: ಏನಾಯ್ತ್ರಿ?
4: ಅದ ಇದ ಬಿತ್ತರಿ.
2: ಅದು ಏನ್ ಮಾಡಿಸಿದ್ರಿ ಅಂದ್ರೆ, ಇಂಪ್ಲಾಂಟ್ ಹಾಕಿದ್ರ ಇಲ್ಲ ನಿಮ್ಗೆ?
4: ಇಂಪ್ಲಾಂಟ್ ಹಾಕಿದ್ರಿ ಸರ್.
2: ಓಕೆ. ಸೊ ಅದ್ರಿ, ನನ್ಗೆ ಪೂರ್ತಿ ಮಾಹಿತಿ ಇಲ್ಲದೆ ನಿಮ್ಗೆ ಕರೆಕ್ಟ್ ಆಗಿ ನಾನು ಹೇಳಲಿಕ್ಕೆ ಬರಲ್ಲ. ಸೊ ಸರಿಯಾಗಿ ಇಂಪ್ಲಾಂಟ್ ಮಾಡಿದ್ರೆ ನಾನು ಹೇಳ್ದಾಗೆ 40 ವರ್ಷ ತನಕನೂ ಬರ್ತದನ್ನೋ ಲಿಟ್ರೇಚರ್ ಇದೆ ರೀ. ಆ್ಯಂಡ್ ಸಕ್ಸಸ್ ರೇಟ್ ನಾನು ಹೇಳಿದಾಗೆ ಮುಂಚೆ 95% ಇದೆ. ಸೊ ಅದು ನಾನು ನೀವು ಡಿಪಾರ್ಟ್ಮೆಂಟಿಗೆ ಬಂದರೆ ಅದು ಏನು ತೊಂದರೆ ಆಗಿದೆ ಅಂತ ನೋಡಿ ನಿಮಗೆ ಪೂರ್ಣ ಮಾಹಿತಿ ನಾನು ಕೊಡ್ಬೋದು.
4: ಸರ್, ಇನ್ನೊಂದು ಪ್ರಶ್ನೆ ರೀ, ಹಲ್ಲುಗಳಿಗೆ ಬೀಳದ ಹಾಗೆ ಏನಾದರೂ ಅಂದ್ರೆ ಹಲ್ಲಿನ ರಚನೆ ಬಗ್ಗೆ ಒಂದು ಎರಡು ಲೈನ್ ಹೇಳ್ರಿ.
2: ಹಲ್ಲಿನ ರಚನೆ ಇದೆ
0: ಅಂದ್ರೆ ತಮಗೆ ಹಲ್ಲು ಬೀಳಬಾರ್ದು ಅಂತೀರಿ ತಾವು?
2: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಡೆಂಟಿಸ್ಟ್ ನ ಎವ್ರಿ 6 ಮಂತ್ ಕಾಣ್ಬೇಕ್ರಿ. ಹಲ್ಲನ್ನ ಊಟ ಮಾಡಿ ಆದ್ಮೇಲೆ ದಿನದಲ್ಲಿ ಅಟ್ಲೀಸ್ಟ್ 2 ಸಲ ಆದ್ರೂ ನಾವು ಬ್ರಷ್ ಮಾಡಬೇಕು. ಮತ್ತೆ ಹಲ್ಲು ನಡುಕಿಗೆ ಏನಾದರೂ ಊಟ ಸಿಕ್ಕಾಕೊಂಡಿದ್ರೆ ಫ್ಲಾಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಊಟ ಆದ್ಮೇಲೆ ಬಾಯಿ ಮುಕ್ಕಳಿಸ್ಕೋಬೇಕು ಸರ್. ಸೊ ಇವೆಲ್ಲ ಸಣ್ಣ ಸಣ್ಣ ನಾವು ಪ್ರಿಕಾಷನ್ಸ್ ತೊಗೊತಾ ಇದ್ರೆ ಹಲ್ಲಿಂದ ಏನು ಲೈಫ್ ಜಾಸ್ತಿ ಆಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಡೆಂಟಿಸ್ಟ್ನ ಎವ್ರಿ 6 ಮಂತ್ ಆದರೂ ನೀವು ಕಾಣಬೇಕಾಗತ್ತೆ. 6 ತಿಂಗಳಲ್ಲಿ ಒಂದ್ಸಲ ಆದರೂ ಕಾಣಬೇಕು, ಬಿಕಾಸ್ ಸಣ್ಣ ಪುಟ್ಟ ಏನು ಹುಳುಕಿರ್ತದೆ ಅದನ್ನು ನಾವು ಮುಂಚೆನೆ ಕಂಡು ಹಿಡಿದ್ಬಿಟ್ಟು ತುಂಬಿಟ್ರೆ ನಿಮ್ಗೆ ಹಲ್ಲು ಆರ್ ಸಿ ಟಿಗೆ ಆಗೋ ಆಗಲಿ ಇಲ್ಲ ಹಲ್ಲು ತೆಗೆಸುವಂಥ ಒಂದು ಸ್ಥಿತಿ ಉಂಟಾಗೋದಿಲ್ಲ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ
5: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ?
5: ನಾವು ಗದಗ ಜಿಲ್ಲಾ ರೋಣ ತಾಲೂಕು ಸೌಡಿಯಿಂದ ಕುಬೇರಪ್ಪ ಮಾತಾಡೋದು ಸರ್.
0: ಕುಬೇರಪ್ಪ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ
5: ಸರ್. ಈಗ ನಮ್ಮಲ್ಲಿ ಒಂದು ಸ್ವಲ್ಪ ಹಲ್ಲಿದೆ ಸರ್, ಒಂದು 10 ಹಲ್ಲಿದೆ ನಮ್ಮ ಬಾಯಲ್ಲಿ, ಅಷ್ಟು ಕೀಳಿಸಿ ಹೊಸ ಹಲ್ಲು ಹಾಕ್ಸ್ಕೋಬೋದ ಸರ್?

0: ತಮಗೆ ಏಜ್ ಈಗ
1: 67 ಸರ್.
0: ಡಾಕ್ಟ್ರೆ
2: ಓಕೆ ನಮಸ್ಕಾರ. ಸೊ ಮೊದಲು ನಾವು ಇರೋ ಹಲ್ಲಿನ ಹೆಲ್ತ್ ಹೇಗಿದೆ ಅಂತ ತಿಳ್ಕೋಬೇಕಾಗ್ತದ್ರಿ. ಅದನ್ನ ಉಳಿಸ್ಕೊಳ್ಳಿಕ್ಕಾದ್ರೆ ಯಾವಾಗಲೂ ಉಳಿಸ್ಕೊಳ್ಳಿಕ್ ಪ್ರಯತ್ನ ಪಡ್ತೀವ್ರಿ. ಸೊ ಅವು ಉಳಿಸ್ಕೊಳ್ಳಿಕ್ ಆಗಲ್ಲ ನಿಮಗೆ ಅಂದ್ರೆ ಊಟ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿಲ್ಲ, ಮಾತಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿಲ್ಲ ಅಂದ್ರೆ ಮಾತ್ರ ನಾವು ಅದನ್ನ ತೆಗೆದು ನಿಮಗೆ ಕೃತಕದಂತ ಹಾಕ್ತೀವ್ರಿ. ಸೊ ಮಾಡ್ಬೋದ್ರಿ, ಅದು ಕೂಡ ಮಾಡ್ಬೋದು. ನಾನು ಹೇಳಿದೆಲ್ಲ ಆ ಇರೋ ಹಲ್ಲು ಚೆನ್ನಾಗಿದ್ರೆ ಒಳ್ಳೆ ಹೆಲ್ತ್ ಇದ್ರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ, ಅದನ್ನೇ ಕಾಪಾಡಿಕೊಂಡು ಅದ್ರ ಸುತ್ತ ನಾವು ಕೂಡ ಹಲ್ಲು ಕಟ್ಬೋದು.
1: ಇನ್ನೊಂದ್ ಸರ, ಈ ನಿಮ್ಮ ಎಸ್ಡಿಎಂ ಆರೋಗ್ಯ ಆರೋಗ್ಯ ಕವಚ ಅಂತ ಆಯ್ತಂತ ಹೌದಾ ಸರ್?
2: ಇಲ್ಲ, ಡೆಂಟಲ್ ಅಲ್ಲಿ ಆರೋಗ್ಯ ಕವಚ ಇಲ್ಲ ರೀ.
1: ಯಾಕಂದ್ರೆ ನಾವು ಧರ್ಮಸ್ಥಳ ಸಂಘದ ಮೆಂಬರ್ ಇದ್ದವ್ರೆ, ಅದಕ್ಕೆ ಇಲ್ಲಿ ನಾವು ಅಂಗವಿಕಲ ಸರ್, ಯಾವ್ದು ಕಣ್ಣು ಕಾಣುದಿಲ್ಲ ನಮಗೆ, ಅದಕ್ಕೆ ರಿಯಾಯಿತಿ ಒಳಗೆ ಹಾಕ್ತಾರ ಅಂತ ಕೇಳಿದ್ರ. ಹೌದು ಅಂತ ಕೇಳಿ ಸರ್.
0: ಅಂಗವಿಕಲ ಯಾವ್ದಕ್ಕೂ ಒಂದ್ಸಲ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿ.
1: ಮ್ಯಾನೇಜ್ಮೆಂಟ್ ನಂಬರ್
0: ಇಲ್ಲ, ನೀವು ಎಸ್ ಡಿ ಎಂಗೆ ಹೋಗ್ರಿ, ಎಸ್ ಡಿ ಎಂಗೆ ಹೋಗಿ ಅಲ್ಲಿ ಮಾತಾಡ್ರಿ, ಹೇಳ್ತಾರ ಇದೇನೋ ಇಲ್ಲೋ ಅಂತಂದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಹಲೋ
3: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು?
3: ನಾ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಮಾತಾಡತ್ತೀನಿ, ದಾರ ಚೆನ್ನೈ ಅಂತ.
0: ಚೆನ್ನೈ ಅವರು?
3: ಹೌದು ಸರ್.
0: ಕೇಳ್ರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
3: ಸರ್, ಇದು ಇಲ್ಲೇ ಡೆಂಟಲ್ ಹಾಸ್ಪಿಟಲ್ನಾಗ ನಾನು ಆಪರೇಷನ್ ಮಾಡಿಸಿದ್ರೆ, ಅಲ್ಲದ ನೆಲ್ಲಿಂದ ಭಾಗದ ಎಲ್ಲ ಅಲ್ಲೂ ತೆಗ್ದಾರ. ಒಂದು ಎರಡು ಅಲ್ಲಿ ಮೇಲಿಟ್ಟಾರ, ಎರಡು ಎಲ್ಲ ತಲೆಗೈತ್ರಿ ಸರ್ ಅವ್ರ.
2: ಓಕೆ,
3: ಈಗ ಹಲ್ಲು ಕುಂದಿರಿಸ್ಬೇಕಾದ್ರೆ ಬರ್ತೈತ್ರಿ ಸರ್?
2: ಸರ್, ಅದೇ ನಾನು ಪೂರ್ಣ ತಪಾಸ್ ಮಾಡ್ಲಾರ್ದೆ ನಾನು ಹೇಳಲಿಕ್ಕೆ ಬರಲ್ಲ ಇದು ಕ್ಲಿಯರ್. ಸೊ
0: ನೀವು ಯಾವ್ದಕ್ಕೂ ಒಂದ್ಸಲ ಎಸ್ ಡಿ ಎಂಗೆ ಬನ್ನಿ. ಬಂದು ಡಾಕ್ಟರ್ ಡ್ಯಾನಿಯಲ್ ಅಂತಂದು ಅಲ್ಲಿ ಕೇಳ್ರಿ, ಡ್ಯಾನಿಯಲ್ ಮಬೇನ್ ಅಂತಂದು ಅವರು ಇರ್ತಾರೆ, ಇವ್ರನ್ನೊಂದ್ಸಲ ಭೇಟಿಯಾಗಿರಿ. ಭೇಟಿಯಾಗಿ ತಮ್ದೇನು ಅಲ್ಲಿ ಯಾರ್ಯಾರಿಗೆ ತೋರಿಸಿದಿರಾ ರಿಪೋರ್ಟ್ ಅವನ್ನೆಲ್ಲ ತೊಗೊಂಡು ಹೋದರೆ ಮುಂದಲ್ದು ಏನು ಮಾಡ್ಬೇಕಂತ ಅವ್ರು ಹೇಳ್ತಾರೆ.
3: ಓಕೆ,
0: ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
3: ಓಕೆ, ನಮಸ್ಕಾರ.
0: ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡಿದ್ರಿ? ಬಾಬುರಾವ್ ಕುಲಕರ್ಣಿ ಅವರೇ, ಕೇಳ್ರಿ ಪ್ರಶ್ನೆ ಕೇಳ್ರಿ ನೇರವಾಗಿ.
4: ಈಗ ನನಗೆ ವಯಸ್ಸು 75.
0: ಹ್ಮ್,
4: ಒಟ್ಟ ಒಂದು 7 ಮಾತ್ರ ನನಗೆ ಯಾವುದೋ ತೊಂದರೆ ಇಲ್ಲ. ಅದಕ್ಕೆ ಈ ಹಲ್ಲನ್ನು ತೆಗೆಸಿ ಬೇರೆ ಹಾಕಿಕ್ಕೆ ಹೋಗಕ್ಕೂ ಸ್ವಲ್ಪ ಬಿಟ್ಟು ನಡೀತಿದೆ.
0: ಅಲ್ಲ, ಇದ್ದ ಹಲ್ಲನ್ನು ತೆಗೆದು ಬೇರೆ ಹಾಕಿಸ್ಬೇಕಂತ ಮಾಡಿರೋ ಹೇಗೆ?
4: ಅಲ್ಲ, ನಾ ಚೂಳೆ ಬಾರದ ಸಿಟ್ಟಾರದೆ ನನಗೆ ಯಾವುದೋ ಸಮಸ್ಯೆ ಇಲ್ಲ.
0: ಅಲ್ಲ, ಸಮಸ್ಯೆ ಇದ್ರೆ ತಗಸ್ರಿ, ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ತಗಸಕ್ ಹೋಗ್ತೀರಿ? ಆ ಡಾಕ್ಟರ್ ಇದಾರೆ, ಮಾತಾಡ್ರಿ.
2: ಸರಿ ಸರಿ, ಈಗ ನಿಮ್ಗೆ ಇರೋ ಹಲ್ಲಿನಲ್ಲಿ ತೊಂದರೆ ಏನಾದ್ರು ಇದೆಯಾ? ಅಂದ್ರೆ ನಿಮ್ಗೆ ಅದರಿಂದ ಊಟ ಮಾಡ್ಲಿಕ್ಕೆ ಆಗ್ತಿದ್ಯಾ?
4: ಇಲ್ಲ, ಎಲ್ಲ ಸರಿ. ನನಗೆ 75.
2: ಹಲ್ಲಿನ ಆರೋಗ್ಯ ಹೇಗಿದೆ ಸರ್? ಓಕೆ, ಅದೇ ಹಲ್ಲಿನ ಆರೋಗ್ಯ ಹೇಗಿದೆ ನಿಮ್ಗೆ? ಅದು ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಆಗ್ತಿದೆ?
4: ಆದ್ರೆ ಯಾವ್ದೂ ಸಮಸ್ಯೆ ಇಲ್ಲ.
2: ಅದೇ ಊಟ ಮಾಡ್ಲಿಕ್ಕೆ ಆಗ್ತಿದೆ ನಿಮ್ಗೆ ಹಲ್ಲಿಟ್ಕೊಂಡು?
4: ಊಟ ಮಾಡ್ತೀನಿ.
2: ಗಟ್ಟಿ ಪದಾರ್ಥ ತಿನ್ಲಿಕ್ಕೆ ಆಗ್ತಿದೆ?
4: ಸ್ವಲ್ಪ ಗಟ್ಟಿ.
2: ಓಕೆ,
4: ಆದ್ರೆ ಹಂಗೆ ಸಮಸ್ಯೆ ಏನಾಗಿಲ್ಲ.
2: ಹಾಂ ಸರ್, ಯೂಶಲಿ ಏನಾಗುತ್ತೆ
4: ನನಗೇನಾಗಲಿಕ್ಕೆ ಅಂದ್ರೆ ಹೊಸ ಹಾಕಿಕೊಂಡ್ರೆ ಹೊಸ ರೋಗಗಳು ಬರ್ಬೋದೇನೋ.
2: ಸರ್, ಈಗ ನಾವು ಊಟ ಮಾಡೋದು ನಾವು ಹೆಂಗೆ ಹೆಂಗಿರಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ನಾವು ಗಟ್ಟಿ ಪದಾರ್ಥ ತಿಂತೀವಲ್ಲ, ಮುಂದೆ ಹೋದಂಗೂ ವಯಸ್ಸಾದಂಗೂ ಕೂಡ ನಾವು ಅದೇ ಥರ ಪದಾರ್ಥ, ಚೆನ್ನಾಗಿರೋ ಪದಾರ್ಥ ತಿನ್ನಬೇಕು. ಸೊ ನಾವು ಯೂಶಲಿ ಏನು ಕಂಡು ಬರ್ತದಂದ್ರೆ ವಯಸ್ಸಾದಂಗೆ ಹಲ್ಲುಗಳು ಸಡ್ಲ ಆಗ್ತವೆ, ಹಲ್ಲಿನ ಆರೋಗ್ಯ ತುಂಬ ಕಡಿಮೆ ಆಗ್ತದೆ. ಆವಾಗ ಜನರು ಏನು ಮಾಡ್ತಾರೆ, ಇರೋ ಹಲ್ಲು ಹೆಂಗೆ ಹೋದರೂ ಕೂಡ ಕೆಲವೇ ಹಲ್ಲು ಇಟ್ಕೊಂಡು ಮೆತ್ತೊಂದು ಆಹಾರ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವಾಗ ಅದು ಡೈಜೆಷನ್ ಸರಿ ಆಗಲ್ಲ, ಅದು ತಿಂದಿದ್ದು ಕೂಡ ಬಾಡಿಗೆ ಹತ್ತಲ್ಲ. ಸೊ ನೀವು ಏನು ಮಾಡ್ಬೇಕು, ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ ಇರೋ ಹಲ್ಲು ನಿಮಗೆ ಊಟ ಮಾಡಲಿಕ್ಕೆ ನಿಮ್ಗೆ ಅದು ನ್ಯೂಟ್ರಿಯೆಂಟ್ಸ್ ಏನು ಬೇಕಲ್ಲ, ಪೌಷ್ಟಿಕಾಂಶಗಳು ಏನು ಬೇಕಲ್ಲ, ಅದನ್ನು ಸ್ವೀಕರಿಸ್ಲಿಕ್ಕೆ ಪ್ರಾಬ್ಲಮ್ ಮಾಡ್ತಿದ್ದೇವೆ ಅಂದರೆ ನೀವು ಹಲ್ಲು ಸೆಟ್ ಹಾಕ್ಸ್ಕೊಳ್ಳಿ.
4: ಓಕೆ,
2: ಸೊ ಇಂಪಾರ್ಟ್. ಹಾಂ, ಸೊ ಅದು ನಿಮಗೆ ಸರಿ ಆಗ್ತಿದ್ರೆ ಇಟ್ಕೊಳ್ಳಿ, ಇಲ್ಲ ನಿಮ್ಗೆ ಸರಿ ಆಗ್ತಿಲ್ಲ, ಹೆಲ್ಪ್ ಆಗ್ತಿಲ್ಲ.
4: ಯಾವುದರಿಂದ
2: ಸರ್?
4: ದಂತದಿಂದ ಯಾವ ರೋಗಗಳು ಬರುತ್ತೆ?
2: ಡೆಂಟ್ ಇನ್ನ ನಿಮ್ ಹಲ್ ಕೃತಕ ಹಲ್ ಹಾಕ್ಸಿದ್ರೆ ಏನಾದ್ರು

0: ರೋಗ ಬರ್ತದೆ ಅಂತ ಕೇಳ್ತಿದ್ರ?
1: ಅಲ್ಲ, ಒಟ್ಟ ದಂತಿನ ಹಲ್ಲಿನ ಸಮಸ್ಯೆ ಯಾವ ರೋಗ?
0: ಹಂಗೆ ಯಾವ ರೋಗ ಬರಲ್ಲ ಸರ್, ಹಲ್ಲಿಂದ ಸಮಸ್ಯೆ ಆದರೆ ಅಲ್ಲಿ ಹಲ್ಲಿ ಕಿತ್ತಬೇಕಾಗುತ್ತೆ, ದವಡೆ ಏನು ದವಡೆ ಸಡ್ಲ ಹಾಕೊಂತ ಹೋಗುತ್ತೆ, ಬಾಯಿಯ ವಾಸನೆ ಬರುತ್ತೆ, ಸೊ ಇವೆಲ್ಲ ತೊಂದರೆ ಕಂಡು ಬರ್ತಾವೆ ಸರ್.
2: ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ,
3: ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಸರ್ ಮುದುಕಪ್ಪ ಅಂತ ಸರ್, ರಾಯಚೂರು ಜಿಲ್ಲೆಯಿಂದ.
2: ಮುದುಕಪ್ಪ ಅವರೇ, ಕೇಳ್ರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
0: ನಮಸ್ಕಾರ
3: ಸರ್. ಸರ್ ಊಟ ಮಾಡಿದ್ರೆ ಆಹಾರ ಎಲ್ಲ ಸಿಗುತ್ತೆ?
2: ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಸ್ವಲ್ಪ ನಿಂತ್ಕೊಂಡು ಮಾತಾಡಿ.
3: ಇಲ್ಲ ಸರ್, ಮಲಗಿದ್ದೀನಿ ಸರ್.
2: ಹಾಂ ಹೇಳ್ರಿ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇದೆ. ಹಾಂ ಹೇಳ್ರಿ ಹೇಳ್ರಿ
3: ಸರ್. ಅಲ್ಲಿ ಊಟ ಮಾಡಿದ್ರು ಸರ್, ಅದು ತಂದೆಯಲ್ಲಿ ಆಹಾರ ಸರ್ ಊಟ.
0: ಓಕೆ ಸರ್, ಈಗ ಸೊ ಈಗ ಹಲ್ಲು ಸಂಧಿಯಲ್ಲಿ ಊಟ ಸಿಕ್ಕಾಕೊಳ್ಳೋದು ತುಂಬ ಸರ್ವೇ ಸಾಮಾನ್ಯ ಸರ್. ಅದನ್ನು ನೀವು ಫ್ಲಾಸ್ ಅಂತ ನಾವು ಯೂಸ್ ಮಾಡ್ತೀವಿ. ಫ್ಲಾಸ್ ಯೂಸ್ ಮಾಡಿ ನೀವು ಕ್ಯಾಪ್ ಹಾಕ್ಸ್ಕೊಂಡಿದ್ದೀರಾ, ಇಲ್ಲ ನಿಮ್ಮದು ನೈಸರ್ಗಿಕ ಹಲ್ಲಿನ ನಡಕಿಗೆ ಊಟ ಸಿಕ್ಕಾಕೊಂತಿದೆಯಾ? ನಾರ್ಮಲ್ ಹಲ್ಲಿ, ಹಲ್ಲಿನ ಸಡ್ಲ ಏನಾದರೂ ಆಗಿದೆಯಾ?
3: ಇಲ್ಲ ಸರ್, ಏನಿಲ್ಲ ಸರ್. ಅದು ಸ್ವಲ್ಪ ಎಲ್ಲ ಕಡ್ಡಿ ಪಿಡಿ ಸುಚಿ ಮಾಡಿದ್ರಲ್ಲ ಸರ್, ಎಲ್ಲ ಆರು ಸಿಗಬಿದ್ದಾಗ.
0: ಹಾಂ
3: ಸರ್, ಬಂದರೆ ಗ್ಯಾಪ್ ಆಗ್ಬಿಡ ಸರ್.
0: ಓಕೆ, ಈಗ ಮೊದಲನೇದಾಗಿ ಕಡ್ಡಿ ಎಲ್ಲ ಹಾಕಬೇಡಿ ಸರ್ ಹಲ್ಲಿನಡಿಕೆಗೆ, ಅದು ಒಳ್ಳೇದಲ್ಲ. ಆ್ಯಂಡ್ ಇನ್ನೊಂದು, ನೀವು ಫ್ಲಾಸ್ ಅಂತ ಬರುತ್ತೆ ಸರ್, ಆ ಫ್ಲಾಸ್ ಯೂಸ್ ಮಾಡಿ ಹಲ್ಲಿನಡಿಕೆಗೆ ಏನು ಸಿಕ್ಕಾಕೊಂಡಿರ್ತದಲ್ಲ ಅದನ್ನು ತೆಕ್ಕೋಬೇಕು. ಸೊ ಅದು ಎಲ್ಲರಿಗೂ ಆಗುತ್ತೆ ಸರ್, ಹಲ್ಲಲ್ಲಿ ಹಲ್ಲಿನಡಿಕೆಗೆ ಊಟ ಸಿಕ್ಕಾಕೊಳ್ಳೋದು ತುಂಬ ಸರ್ವೇ ಸಾಮಾನ್ಯ. ಅದು ಜಸ್ಟ್ ಅದೇ ಫ್ಲಾಸ್ ಯೂಸ್ ಮಾಡಿದರೆ ಎಲ್ಲ ಸರಿಯಾಗುತ್ತೆ. ನೀವೊಂದ್ಸಲ ತೋರಿಸ್ಕೊಳ್ಳಿ ಸರ್, ಅಂದ್ರೆ ನಿಮ್ಗೆ ಬೇನೆ ಆಗ್ತಿದೆ, ತೊಂದರೆ ಆಗ್ತಿದೆ ಅಂದ್ರೆ ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊಳ್ಳಿ, ಡೆಂಟಿಸ್ಟ್ ಹತ್ರ ತೋರಿಸ್ಕೊಳ್ಳಿ
3: ಸರ್.
0: ಮಾಡ್ಬೋದು ಸರ್, ಅದು ಏನಂತ ಫಸ್ಟ್ ನಾವು ಕಂಡುಹಿಡಿಬೇಕು, ಎದಕ್ಕೆ ಆ ತೊಂದರೆ ಆಗ್ತಿದೆ ಅಂತ ಕಂಡುಹಿಡಿದ್ರೆ ನಾವು ಏನ ಸೊಲ್ಯೂಷನ್ ನಿಮ್ಗೆ ಹೇಳ್ಬೋದು.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಡಾಕ್ಟ್ರ್, ಈಗ ಹಲ್ಲನ್ನು ತೆಗೆದ ತಕ್ಷಣ ನಾವು ಇಂಪ್ಲ್ಯಾಂಟ್ ಮಾಡಿಸೋದು ಉತ್ತಮನಾ, ಹೇಗೆ?
0: ಹಾಂ ಸರ್, ಕೆಲವೊಂದು ಸಿಚುವೇಷನಲ್ಲಿ ನಾವು ಹಲ್ಲು ತೆಗೆಯೋ ಟೈಮಲ್ಲಿ ಇಂಪ್ಲ್ಯಾಂಟ್ ಪ್ಲ್ಯಾನ್ ಮಾಡ್ಬೋದು. ಸೊ ಹಲ್ಲು ತೆಗೆದ ತಕ್ಷಣವೇ ಅವಾಗಿಂದ ಅವಾಗ ಇಂಪ್ಲ್ಯಾಂಟ್ ಹಾಕಿದರೆ, ನಾನು ಮುಂಚೆ ಹೇಳಿದಾಗೆ ಅದು ಏನು ಟೈಮ್ ಫ್ರೇಮ್ ಇರ್ತದಲ್ಲ ಅದು ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಯೂಶ್ವಲಿ ನಾವು ಹಲ್ಲು ತೆಗೆದು 3 ತಿಂಗಳ ಇಲ್ಲ 2 ತಿಂಗಳಾದರೂ ವೇಟ್ ಮಾಡಬೇಕಾಗತ್ತೆ, ಅದಾದಮೇಲೆ ಇಂಪ್ಲಾಂಟ್ ಚಿಕಿತ್ಸೆ ನಾವು ಶುರು ಮಾಡ್ತೀವಿ. ಸೊ ಈಗ ನೀವು ಕೆಲವು ಪೇಷಂಟು ಅಂದರೆ ದವಡೆ ಚೆನ್ನಾಗಿದ್ದರೆ, ಸೊ ಹಲ್ಲಿಂದ ಹಲ್ಲು ಅವಾಗ ತೆಗೆದು ಅವಾಗಿಂದ ಅವಾಗಲೇ ನಾವು ಇಂಪ್ಲಾಂಟ್ ಹಾಕ್ಬೋದು. ಸೊ ಅವಾಗೇನಾಗುತ್ತೆ, ನಮ್ಗೆ ಆ ಟೈಮ್ 3 ತಿಂಗಳು ಏನು ಟೈಮ್ ವೇಟಿಂಗ್ ಟೈಮ್ ಇರ್ತದಲ್ಲ ಅದು ಕಡಿಮೆ ಆಗ್ತದೆ. ಸೊ ಆ ಥರ ನಾವು ಮಾಡ್ಬೋದು.
2: ಓಕೆ, ಹಲೋ ಹಲೋ
4: ಹಲೋ,
2: ನಮಸ್ಕಾರ, ಯಾರು ಮಾತಾಡೋದು?
4: ಹಲೋ
2: ಹಲೋ
4: ಡಾಕ್ಟರ್,
2: ಹಲೋ ಡಾಕ್ಟರ್, ಈಗ ಹಲ್ಲು ಇಲ್ದೇನೆ ಈಗ ಕೆಲವೊಂದು ಸಲ ನಾವು ವರ್ಷಗಳಾಗಿರುತ್ತೆ ಹಲ್ಲು ಬಾಯಲ್ಲಿ ಇರೋದಿಲ್ಲ, ಆ ಥರ ಸನ್ನಿವೇಶದಲ್ಲಿ ಇಂಪ್ಲ್ಯಾಂಟ್ ಮಾಡ್ಲಿಕ್ಕೆ ಸಾಧ್ಯನಾ?
0: ಎಸ್ ಸರ್, ಹಲ್ಲು ಇಲ್ಲದೆ ತುಂಬ ವರ್ಷಗಳಾಗಿದ್ದರೂ ಕೂಡ ಮಾಡಿಸ್ಕೋಬೋದು, ಅದು ಏನು ತೊಂದರೆ ಆಗಲ್ಲ. ಸೊ ಅದೇ ತೋರಿಸ್ಕೊಂಡು ನಾವೆಲ್ಲ ನಾನು ಹೇಳಿದಾಗೆ ಮುಂಚೆ CBCT ಅಂತ ಸ್ಕ್ಯಾನ್ ಎಲ್ಲ ಮಾಡ್ತೀವಿ, ಅದೆಲ್ಲ ನೋಡಿ ಮೂಳೆ ಎಷ್ಟು ಇದೆ ಅಂತೆಲ್ಲ ನೋಡಿಕೊಂಡು ನಾವು ಇಂಪ್ಲಾಂಟ್ ಮಾಡ್ಬೋದು.
2: ದವಡೆ ಆರೋಗ್ಯಯುತವಾಗಿದ್ದರೆ ಅದನ್ನು
0: ಮಾಡ್ಬೋದು ಸರ್, ಅವರ ಆರೋಗ್ಯ.
2: ಇನ್ನೊಂದು ಕರೆ ಇದೆ. ಹಲೋ ಹಲೋ
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
3: ಹಾಂ, ನನ್ನ ಹೆಸರು ಸಂಜೀವ್ ಕುಮಾರ್ ಕುಲಕರ್ಣಿ ಅಂತ ಹೇಳಿ ಸರ್. ನಾನು ಶಹಾಬಾದ್ಲಿಂದ ಮಾತಾಡಕತ್ತೀನಿ ಸರ್, ಗುಲ್ಬರ್ಗ ಡಿಸ್ಟ್ರಿಕ್ಟ್.
2: ಹೇಳ್ರಿ ಸಂಜೀವ್ ಕುಮಾರ್ ಅವರೇ.
3: ಸರ್, ನನಗೇನದ ಶುಗರ್ ಆಗ ಸರ್, ಒಂದು 5 ವರ್ಷ ಆಯ್ತು. ಬಾಯಿಲಿಂದ ಜೊಲ್ಲ ಬರ್ತದೆ ಸರ್, ಯಾವ್ದ ಟೈಮ್ ತಿಕ್ಕಿದ್ರು ಆ ಜೊಲ್ಲ ಬಹಳ ಇದು ಹಾಕೇಸಿ ಹೊಟ್ಟೆ ಕಡದಂಗ ಆಗವ, ಹೊಟ್ಟೆ ಉಬ್ಬುತ್ತ ಸಾಯಂಕಾಲ ಟೈಪ್. ಈ ಬಾಯಿಲಿಂದ ಜೊಲ್ಲ ಎದಕ್ಕೆ ಬರ್ತದೆ ಸರ್, ಅದೋ ಬರ್ತದಕ್ಕೆ ಏನಾದರೂ ಸಮಸ್ಯೆ ಉತ್ತರ
0: ಸರ್? ಈಗ ನಮಸ್ಕಾರ ಸರ್, ಬಾಯಿಯಲ್ಲಿ ಜೊಲ್ ಬರೋದು ಸಾಮಾನ್ಯ. ಸೊ ಈಗ ನಾನು ಎದಕ್ಕೆ ಅನ್ನೊಂದು ಅಂದರೆ ಅದರಿಂದ ಏನ ತೊಂದರೆ ಆಗ್ತಿದ್ಯಾ, ಅಂದ್ರೆ ಜಾಸ್ತಿ ಬರ್ತಿದ್ಯಾ ನಿಮ್ಗೆ ಬಾಯಿ ಸೈಡ್ ಇಂದ ಹೊರಗಡೆ ಬರ್ತದ?
3: ಜೊಲ್ ಬಂದು 2 ಸಲ ಟೂತ್ ಪೇಸ್ಟ್ ಮಾಡ್ತೀನಿ ಸರ್, ಮಾರ್ನಿಂಗ್ ಒಂದ್ ಸಲ ಮತ್ತೆ ಸಾಯಂಕಾಲ 3:45 ಕಾಫಿ ಬಂದ್ಮೇಲೆ ಒಂದೇರಿ.
0: ಓಕೆ,
3: ಜೊಲ್ಲ ಬರೋದ್ರಿಂದ ಅದು ಶುಗರ್ಲಿಂದ ಬರ್ತಾ ಅಂತ ಕೆಲವೊಬ್ರು ಹೇಳ್ತಾರ, ನಾನು ಇಬ್ಬರು ಮೂವರಿಗೆ ಕೇಳಿದೆ ಸರ್.
0: ಶುಗರಿಂದ ನಿಮ್ದು ನಿಮ್ದೇನು

0: ಜಾಸ್ತಿ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಸೊ
1: ರೀ
0: ದವಡೆ ಸವಿತದೆ ಸರ್, ಹಲ್ಲು ಸಡ್ಲ ಆಗ್ಲಿಕ್ಕೆ ಶುರು ಆಗ್ತವೆ, ಜೊಲ್ಲು ಜಾಸ್ತಿ ಬರೋದಿಲ್ಲ. ಏನ್ರಿ?
1: ಹಲ್ ಸಡ್ಲ ಆಗ್ಲಕತ್ತಾವ ಸರ್.
0: ಹಾ, ಹಲ್ಲು ಸಡ್ಲ ಆಗತ್ತೆ. ಸೊ ನೀವು ಅದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಂದ್ರೆ, ನಿಮ್ದು ಶುಗರ್ ನೀವು ಕಂಟ್ರೋಲ್ ಮಾಡ್ಕೋಬೇಕು. ನಾವು HbA1c ಅಂತ ಒಂದು ಇರ್ತದೆ, ಏನು ಶುಗರ್ ಅಸೆಸ್ಮೆಂಟ್ ಮಾಡಿ ಚೆಕ್ ಮಾಡಲಿಕ್ಕೆ, ಅದು 7.5 ಕೆಳಗಿರ್ಬೇಕು ಸರ್. ಇಲ್ಲ, ನಿಮ್ದು ರ್ಯಾಂಡಮ್ ಏನಿದೆ ಅದು 150 ಅದ್ರ ಕೆಳಗಡೆ ಇರ್ಬೇಕು ಸರ್. ಅವಾಗ ನಿಮ್ದು ಏನು ಹಲ್ಲಿನ ಆರೋಗ್ಯ ಏನು ಅದು ಕೂಡ ಚೆನ್ನಾಗಿರ್ತದೆ. ಸೊ ಹಲ್ಲಿನ ಆರೋಗ್ಯ ನಿಮ್ ಶುಗರ್ಗೂ ಲಿಂಕ್ಡ್ ಇರ್ತದೆ ಸರ್. ಜೋಡಿ ಅಂದ್ರೆ ಅದು ನೀವು ಚೆನ್ನಾಗಿ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸೊ ಹಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿರ್ತದೆ.
1: ಸರ್, ಟೂತ್ ಪೇಸ್ಟ್ ಯಾವ್ದಾರು ಯೂಸ್ ಮಾಡಬಹುದು ಸರ್, ಸ್ವಲ್ಪ ಜಾಸ್ತಿ ಹಲ್ಲು ಜೊಲ್ಲು ಕಮ್ಮಿ ಮಾಡ್ಲಕ್ಕ?
0: ಅದು ಅದು ಲಿಂಕ್ಡ್ ಇಲ್ಲ ಸರ್. ನೀವು ಆಕ್ಚುಲಿ ನಿಮ್ಗೆ ಇದು ತೊಂದರೆ ಜಾಸ್ತಿ ಆಗ್ತಿದ್ರೆ ಒಂದ್ಸಲ ಡೆಂಟಿಸ್ಟ್ ಕಾಣಿ.
1: ಆಯ್ತಾಯ್ತು ಸರ್. ಇನ್ನ ದಂತ ಕಾಂತಿ ಅಂತ ಒಂದು ಹಚ್ಚು ಚಿಕ್ಕಲಕತ್ತಿರು ಸರ್, ಅದು ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೊಂದ್ 2-3 ತಾಸ ಆದ್ಮೇಲೆ ರಾತ್ರಿ ಅದೆಲ್ಲ ಬಾಯೆಲ್ಲ ಜೊಲ್ಲ ತುಂಬಿ ಮತ್ತ ತ್ರಾಸ ಆಗಿ ಮತ್ತ ಬಾಯಿ ತೊಳ್ಕೊಂಡು ಮಲ್ಕೊಳದ್ ನಡೋದ್ ನೋಡ್ರಿ
0: ಸರ್. ನೀವು ಒಂದ್ಸಲ ಡೆಂಟಿಸ್ಟ್ ನ ತೋರಿಸಿ, ಅವರೇ ನಿಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಇದು ಸಲ್ಯೂಷನ್ ಕೊಡ್ತಾರೆ.
1: ಆಯ್ತು ಸರ್, ನಮಸ್ಕಾರ ಸರ್.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಹಲೋ ಹಲೋ,
3: ಹಿರೇಕೇರೂರಿಂದ ಈಶ್ವರಪ್ಪ ಅಂತ
2: ಮಾತಾಡ್ತೀನಿ. ನಮಸ್ಕಾರ ರೀ, ಕೇಳ್ರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
3: ಹಲೋ ಸರ್, ಈಗ ನಾವು ಒಂದು ಹುಡುಕಲ್ಲಿಗೆ ಕ್ಯಾಪ್ ಹಾಕ್ಸೇವೆ ಸರ್.
0: ಓಕೆ,
3: ಅದು ಎಷ್ಟು ವರ್ಷ ಬರ್ತದೆ ಸರ್ ಅದು?
0: ನಮಸ್ಕಾರ ಸರ್, ಈಗ ಹುಳುಕಲ್ಲಿಗೆ ನಾವು ಕ್ಯಾಪ್ ಹಾಕಿದರೆ 10-15 ವರ್ಷ, ಚೆನ್ನಾಗಿ ಮಾಡಿದರೆ 10-15 ವರ್ಷ ಆರಾಮಾಗಿ ಬರುತ್ತೆ ಸರ್. ಸೊ ಆ ಟೈಮಲ್ಲೂ ಕೂಡ ನೀವು ಹಲ್ಲಿನ ಆರೋಗ್ಯ ನೋಡ್ಕೋಬೇಕಾಗತ್ತೆ. ಅಲ್ಲಿ ಊಟ ಸಿಕ್ಕಾಕೊಂಡಿದ್ರೆ, ಕ್ಲೀನ್ ಮಾಡ್ಕೊತಿರೋದು, ಏನಾದರೂ ಅಲ್ಲಿ ತೊಂದರೆ ಅನ್ನಿಸ್ತಂದ್ರೆ ಮೊದಲನೇ ಹೋಗಿ ಡೆಂಟಿಸ್ಟ್ನ ಕಾಣಬೇಕು. ಸೊ ಇರೋ ಹಲ್ಲನ್ನ ನೀವು ಕಾಪಾಡ್ಕೊಂಡು ಹೋಗ್ಬೋದು ಹಾಗೆ ಮಾಡಿದರೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ
4: ಹಲೋ,
2: ನಮಸ್ಕಾರ, ಯಾರು ಮಾತಾಡ್ತಾ ಇದ್ದೀರಿ, ಎಲ್ಲಿಂದ? ನಾಡಗೇರ್ ಅವ್ರು. ಕೇಳ್ರಿ ಪ್ರಶ್ನೆ ನೇರವಾಗಿ. ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ, ಅಲ್ಲ ಅವ್ರು ಇಷ್ಟೊತ್ತನ ಅದನ್ನೇ ಮಾಡ್ತಾ ಇದಾರ? ನಿಮಗೇನ್ ಸಮಸ್ಯೆ ಇದೆ ಅದನ್ನ ಹೇಳ್ರಿ. ಹಂಗಲ್ರಿ, ಈಗ ನಿಮ್ಗೇನಾರ ಈ ಕೃತಕ ದಂತದ ಬಗ್ಗೆ ಏನಾದ್ರು ಹಲ್ಸೆಟ್ ಹಾಕಿಸ್ಕೊಂಡಿದ್ದೀರಾ? ಏನಾದ್ರು ತೊಂದರೆ ಆಗಿದೆನಾ ತಮ್ದು ಡೆಂಟಲ್ ಅಲ್ಲಿ, ಏನಾದ್ರು ಪ್ರಾಬ್ಲಮ್ ಇದೆನಾ? ಅಲ್ಲಲ್ಲ, ನಿಮಗೇನಾದ್ರೂ ಸಮಸ್ಯೆ ಆಗಿದ್ರೆ ಪ್ರಶ್ನೆ ಕೇಳ್ರಿ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ
4: ಹಲೋ,
2: ನಮಸ್ಕಾರ, ಯಾರು ಮಾತಾಡೋದು?
4: ನಮಸ್ಕಾರ, ನಾ ಕೃಷ್ಣಾ ಸದರಿ ಅಂತ ಮಾತಾಡೋದ್ರಿ. ಇದಾವಳಿಂದ
2: ಕೇಳ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
4: ಈ ಇಂಪ್ಲಾಂಟ್ನಾಗ ಮುಂದೆ 2 ಸ್ಕ್ರೂ ಹಾಕಿ ಪೂರ ಕೆಳಗಿಂದ ಪೂರ ಸೆಟ್ ಹಾಕ್ತಾರ ಅಂತೇಳಿ, ಅದು ಯಾವ ಸಿಸ್ಟಮ್ ಇರಲಿ? ನಮ್ಮ ಬ್ರದರ್ ಒಬ್ರು ಹಾಕ್ತಾರ. ಹಾಂ, ಕೆಳಗೆ ಸೆಂಟ್ರಿಗೆ 2 ಸ್ಕ್ರೂ ಇರ್ತದೆ, ಹಾಕಿ ಪೂರ ಸೆಟ್ಟನ್ನ ಅದು ಗಿಸೆಟ್ ಟೈಪ್ ಏನೋ ಫಿಕ್ಸ್ ಮಾಡ್ತಾರಂತೆ. ಅದು ಕೇಳಬೇಕು ಡಾಕ್ಟರ್ ಇವ್ರಿ.
0: ನಮಸ್ಕಾರ ಸರ್. ಸರ್, ಅದನ್ನ ಓವರ್ ಡೆಂಚರ್ ಅಂತ ಅಂತೀವಿ ನಾವು. 2 ಇಂಪ್ಲಾಂಟ್ ಸಪೋರ್ಟ್ ಕೊಟ್ಟು ತಗೊಂಡು ಹಲ್ ಸೆಟ್ ಕೊಡ್ತೀವಿ. ಸೊ ಅದು ಕೂಡ ಈಗ ಕೆಲವೊಂದ್ಸಲ ಏನಾಗುತ್ತೆ, ದೌಡೆಯಲ್ಲಿ ದೌಡೆ ತುಂಬ ಮೂಳೆ ಇಲ್ಲ ಅಂದ್ರೆ, ಸೊ 2 ಇಂಪ್ಲಾಂಟ್ ಹಾಕಿ ಕೂಡ ಕೊಡುವಂತ ಸಾಧ್ಯತೆ ಇರ್ತದೆ. ಹೌದು, ನೀವು ಜಸ್ಟ್ ಹಲ್ ಸೆಟ್ ಹಾಕ್ಸೋಕ್ಕಿಂತ ಇದು ಹಾಕ್ಸೋದು ಒಳ್ಳೇದು, ಬಿಕಾಸ್ ನಿಮ್ಗೆ ಗಟ್ಟಿಯಾದ ಆಹಾರ ತಿನ್ಬಹುದು ಹಿಂಗ್ ಮಾಡಿಸ್ಕೊಂಡ್ರೆ. ಹೌದ್ರಿ,
2: ಕರೆ ಮಾಡಿದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕೇಳುಗರೆ, SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಈ ಕುರಿತು ಡಾಕ್ಟರ್ ಡ್ಯಾನಿಯಲ್ ಮಬೇನ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವರು ವಾರದ ಯಾವ ದಿನಗಳಲ್ಲಿ ಲಭ್ಯವಿರ್ತಾರೆ ಅಂದರೆ, ಸೋಮವಾರದಿಂದ ಶನಿವಾರದವರೆಗೂ ಡಾಕ್ಟರು ತಮಗೆ ಸಿಗ್ತಾರೆ. ದೂರವಾಣಿ ಸಂಖ್ಯೆ 0836246812 ಈ ಸಂಖ್ಯೆಗೆ ತಾವು ಕರೆ ಮಾಡ್ಬೋದು. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ ತಮಗೆ ಬೇಕಾದಲ್ಲಿ STD ಕೋಡ್ ಸಂಖ್ಯೆ 0836247777 0000718700 ಈ ದೂರವಾಣಿ ತಾವು ಸಂಪರ್ಕಿಸಿದರೆ ಆಸ್ಪತ್ರೆ ವಿಚಾರಣೆಯಲ್ಲಿ

0: ನಿಮಗೆ ಸಹಾಯ ಆಗುತ್ತೆ. ಮತ್ತು ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಇಂಪ್ಲಾಂಟ್ ಯಾವ ಲೋಹದಿಂದ ಮಾಡ್ತಾರೆ? ಸರಿಯಾದ ಉತ್ತರವನ್ನು ಸಂಪೂರ್ಣ ವಿಳಾಸದೊಂದಿಗೆ ತಾವು ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009 ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 12/5/2026 ಕೇಳಿದ ಪ್ರಶ್ನೆ, ಲೂಪಸ್ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ? ಇದಕ್ಕೆ ಸರಿಯಾದ ಉತ್ತರ, ಲೂಪಸ್ 15-45 ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಬಹುಮಾನ ಗಳಿಸಿದವರು ಶ್ರೀಮತಿ ಅರುಣಾ ಪ್ರಭು, ನಿವೃತ್ತಿ ಶಿಕ್ಷಕಿ, ಜೂನಿಯರ್ ಕಾಲೇಜು ಹಿಂಭಾಗ, ಉಪ್ಪುಂದ, ತಾಲೂಕು ಬೈಂದೂರು, ಜಿಲ್ಲೆ ಉಡುಪಿಯವರು ಬಹುಮಾನವನ್ನು ಗಳಿಸಿದ್ದೀರಿ. ತಮಗೆ ಅಭಿನಂದನೆಗಳು ಶ್ರೀಮತಿ ಅರುಣಾ ಅವರೇ. ತಮ್ಮ ಬಹುಮಾನ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ತಲುಪಿಸಲಾಗ್ತದೆ. ಮುಂದಿನ ಮಂಗಳವಾರದ ವಿಷಯ ಏನಪ್ಪ ಅಂದರೆ, ಉಪವಾಸ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ, ಈ ಕುರಿತು ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ವಿ ಅವರು. ಡಾಕ್ಟ್ರೇ, ಎಸ್ ಡಿ ಎಂ ಆರೋಗ್ಯ ಸಂವಾದದ ಕಾರ್ಯಕ್ರಮಕ್ಕೆ ಬಂದು ತಾವು ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕೃತಕ ದಂತ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದವರು ಡಾಕ್ಟರ್ ಡ್ಯಾನಿಯಲ್ ಮಬೇನ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ. ತಾಂತ್ರಿಕ ಸಹಾಯ ನೀಡಿದವರು ಎಂಕೆ ಬೈಜು ಹಾಗೂ ದೀಪಾ ಬೈಜು.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
3: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
4: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ,
3: ಸಮಾಜದ ಎಲ್ಲರ ಸೇವೆಯಲ್ಲಿ
4: ಎಸ್ಡಿಎಂ ಆಸ್ಪತ್ರೆ,
3: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ,
4: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ
3: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
4: ರೋಗಿಗಳ ಅನುಕೂಲಕ್ಕಾಗಿ
3: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
4: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
3: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
4: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
3: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
4: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
3: ಕಿವಿ ಮೂಗು ಗಂಟಲು ರೋಗ ವಿಭಾಗ,
4: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
3: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
4: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
4: ಧಾರವಾಡ.

ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳುತ್ತೀರಿ, ಜೇನು ಕೃಷಿಯ ಜೊತೆಗೆ ಸಮಾಜ ಸೇವೆ, ಈ ಕುರಿತು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ಹಾಗೆಯೇ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ ತಾಲೂಕು ನೀಲ್ಗುಂದದ ನಾಗರಾಜ್ ನೀಲಪ್ಪ ಜಕ್ಕಮ್ಮನವರ್ ಹಾಗೂ ಸಂಗಡದರಿಂದ ಹಂತಿ ಪದಗಳನ್ನು ಕೇಳುತ್ತೀರಿ. ಇನ್ನು ಸಮಯ ಆಗ್ತಾ ಬಂತು ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಗಂಟೆಗೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದಿಂದ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ

0: ದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ದತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲಾ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳ ಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ದ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಕೆವಿಐಸಿ 2025-26 ಆರ್ಥಿಕ ವರ್ಷದಲ್ಲಿ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30,000-32,000 ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 21-17, 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ದ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟಗಳು. ಕಳ್ಳ ಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
3: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ

0: ಗ್ಯಾರಂಟಿ ಹಬ್ಬದ ಹರ್ಷ.
1: ಆಕಾಶವಾಣಿ ಧಾರವಾಡ. ಮಿರ್ಜಿ ಅಣ್ಣಾರಾಯರು ಕನ್ನಡದ ಪ್ರಾದೇಶಿಕ ನುಡಿಗಟ್ಟನ್ನು ಸಮರ್ಥವಾಗಿ ಬಳಸಿಕೊಂಡವರು. ಅವರ ಕಾದಂಬರಿಗಳು ಬೆಳಗಾವಿ ಸೀಮೆಯ ಭಾಷೆಯಿಂದ ಹೊಳೆಯುತ್ತವೆ. ಒಬ್ಬ ವಿಶಿಷ್ಟ ಕಾದಂಬರಿಕಾರರೆಂದೇ ಅವರು ಗುರುತಿಸಲ್ಪಡುತ್ತಾರೆ. ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳ ವೈಶಿಷ್ಟ್ಯ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಮತ್ತು ಲೇಖಕ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರು.
2: ಸಾಹಿತ್ಯವು ಸಮಾಜದ ಪ್ರತಿಬಿಂಬವೂ ಹೌದು, ಗತಿಬಿಂಬವೂ ಹೌದು. ಅದಕ್ಕೆಂದೇ ಕಾಲಕಾಲಕ್ಕೆ ಜನರ ಅಭಿರುಚಿಗೆ ತಕ್ಕಂತೆ ಸಾಹಿತ್ಯದ ಶೈಲಿ ಪ್ರಕಾರಗಳು ಸಹ ಬದಲಾಗುವುದು ನೈಜ ಸಾಹಿತ್ಯದ ಲಕ್ಷಣಗಳಲ್ಲಿ ಒಂದು ಎಂಬ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಅದಕ್ಕೆಂದೇ ಸಾಹಿತ್ಯಗಳನ್ನು ಸಮಾಜದ ಆಗು ಹೋಗುಗಳ ನಿರ್ಣಾಯಕರೆಂದು ಕರೆಯುತ್ತಾರೆ. ಆಯಾ ಕಾಲದ ಬರಹಗಾರರು ತಮ್ಮ ಪ್ರದೇಶದ ಜನರ ತವಕ ತಲ್ಲಣಗಳನ್ನು, ನೋವು ನಲಿವುಗಳನ್ನು ತಮ್ಮ ಬರಹಗಳಲ್ಲಿ ಹಿಡಿದಿಡುತ್ತಾರೆ. ತಾನು ಕಣ್ಣಾರೆ ಕಂಡ, ಉಂಡ, ಕೇಳಿದ, ಓದಿದ ವಿವಿಧ ಪ್ರಸಂಗಗಳಿಗೆ ಅಕ್ಷರ ರೂಪವನ್ನು ಕೊಡುವ ಬರಹಗಾರನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವಾಸ್ತವ ಸಂಗತಿಗಳನ್ನು ಪ್ರತಿಬಿಂಬಿಸಿ ಅಂದಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಡುವನು. ಸಹೃದಯರಿಗೆ ಹಿತವನ್ನು ನೀಡುತ್ತಲೇ ಅವರ ಮಡಪಟ್ಟಲದಲ್ಲಿ ಐತಿಹಾಸಿಕ, ಸಾಮಾಜಿಕ ಹಾಗೂ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿಯೂ ಸಹ ಯಶಸ್ಸನ್ನು ಪಡೆಯುವುದು ನಿಜವಾದ ಲೇಖಕನ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸಾಹಿತ್ಯವನ್ನು ಗಮನಿಸಿದಾಗ ವಿದೇಶಿಗರ ದಬ್ಬಾಳಿಕೆ, ಶೋಷಣೆಗಳನ್ನು ನೂರಾರು ವರ್ಷಗಳವರೆಗೆ ಸಹಿಸಿಕೊಂಡ ಭಾರತೀಯರು ದೇಶಪ್ರೇಮವನ್ನು ಬೆಳೆಸಿಕೊಂಡು ಶೋಷಣೆಯ ವಿರುದ್ಧ ಹೋರಾಡಿದ ಪ್ರಸಂಗಗಳೇ ಅಂದಿನ ಲೇಖಕರ ಕಾದಂಬರಿಗಳಿಗೆ ವಸ್ತುವಾದುದು ಸಹಜ. ಈ ದೃಷ್ಟಿಯಲ್ಲಿ ಬಂಕಿಂಚಂದ್ರರ ಬಂಗಾಳಿ ಭಾಷೆಯ ಆನಂದಮಠ, ಹಿಂದಿ ಭಾಷೆಯ ಪ್ರೇಮಚಂದ್ರರ ಕರ್ಮಭೂಮಿ, ಯಶಪಾಲ್ ಅವರ ದಾದಾ ಕಾಮ್ರೇಡ್ ಹಾಗೂ ಝೂಟಾ ಸಚ್, ಮನ್ಮಥನಾಥ್ ಗುಪ್ತಾ ಅವರ ಜಾಗರಣ್ ಮುಂತಾದ ಕೃತಿಗಳಲ್ಲಿ ಹೋರಾಟದ ಸನ್ನಿವೇಶಗಳು ಶೋಷಣೆಯ ವಿರುದ್ಧ ಕೆಚ್ಚು ಕಂಡುಬರುತ್ತದೆ. ಬಂಗಾಳಿ, ತಮಿಳು, ತೆಲುಗು, ಹಿಂದಿ, ಮರಾಠಿಯಂತಹ ಭಾರತದ ಹಲವಾರು ಭಾಷೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ಚಿತ್ರಿಸುವ ನೂರಾರು ಕಾದಂಬರಿಗಳು ಸೃಷ್ಟಿಯಾದಂತೆಯೇ ಕನ್ನಡದಲ್ಲೂ ಕೂಡ ಈ ತರಹದ ಕೃತಿಗಳು ಬರಲು ಕಾರಣವಾಯಿತು. ಈ ನಿಟ್ಟಲ್ಲಿ ಶಿವರಾಮ್ ಕಾರಂತರ ಔದಾರ್ಯದ ಉರುಳಲ್ಲಿ ತರಾಸು ಅವರ ರಕ್ತ ತರ್ಪಣ, ಅನಕ್ರ ಅವರ ಅಮರ ಅಗಸ್ಟ್, ನಿರಂಜನರ ಚಿರಸ್ಮರಣೆ ನೆನಪಿನಲ್ಲಿ ಉಳಿಯುವಂತಹ ಕಾದಂಬರಿಗಳು. ಮಿರ್ಜಿ ಅಣ್ಣಾರಾಯರು ರಾಷ್ಟ್ರಪುರುಷ, ಪ್ರತಿ ಸರ್ಕಾರ ಹಾಗೂ ಸಿದ್ಧಚಕ್ರ ಎಂಬ ಮೂರು ಸ್ವಾತಂತ್ರ್ಯ ಚಳವಳಿಯ ಕಥಾನಕವುಳ್ಳ ಕಾದಂಬರಿಗಳನ್ನು ನೀಡಿದ್ದಾರೆ. ಮಿರ್ಜಿ ಅಣ್ಣಾರಾಯರು ಮೂಲತಃ ಸೃಜನಶೀಲ ಬರಹಗಾರರು, ನಿಷ್ಠಾವಂತ ಶಿಕ್ಷಕರು. ಚಳುವಳಿಯ ಕುರಿತು ಮೂರು ಕಾದಂಬರಿಗಳನ್ನು ಬರೆದಂತೆಯೇ ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳನ್ನು ಒಳಗೊಂಡ ನಿಸರ್ಗ, ರಾಮಣ್ಣ ಮಾಸ್ತರರು, ಅಶೋಕ ಚಕ್ರ, ಶ್ರೇಯಾಂಶ, ಸಾಮ್ರಾಟ ಸೈನಿಕ, ಎರಡು ಹೆಜ್ಜೆ, ಹದಗೆಟ್ಟಹಳ್ಳಿ, ಚಾವುಂಡರಾಯ, ಭಸ್ಮಾಸುರ ಹಾಗೂ ಸಿದ್ಧಚಕ್ರ ಎಂಬ ಭಿನ್ನ ಭಿನ್ನ ಕಥಾನಕಗಳನ್ನು ಒಳಗೊಂಡ 12 ಕಾದಂಬರಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇದರೊಂದಿಗೆ 3 ಕಥಾಸಂಕಲನಗಳು, 5 ಚಿಕ್ಕ ಮಕ್ಕಳ ಕೃತಿಗಳು, 8 ವ್ಯಕ್ತಿ ಚಿತ್ರಣಗಳು, 5 ವಿಮರ್ಶಾ ಕೃತಿಗಳು, 9 ಸಂಶೋಧನಾ ಮತ್ತು ಸಂಪಾದನಾ ಕೃತಿಗಳು, 4 ಅನುವಾದಿತ ಕೃತಿಗಳು ಹಾಗೂ 138 ಬೆಲೆಯುಳ್ಳ ಲೇಖನಗಳನ್ನು ಬರೆದುದು ಅಚ್ಚರಿ ಮೂಡಿಸುವಂತಹದು. ಅಣ್ಣಾರಾಯರು ಬರೆದ ಒಟ್ಟು ಪುಟಗಳ ಸಂಖ್ಯೆಯೇ 10,526 ಎಂದರೆ ಅವರ ಶ್ರಮಶಕ್ತಿ, ಲೇಖನೀಯ ಹರಿತ ಮನವರಿಕೆಯಾಗುತ್ತದೆ. ಮಿರ್ಜಿ ಅಣ್ಣಾರಾಯರ ಒಟ್ಟು ಕಾದಂಬರಿಗಳನ್ನು ಅಲ್ಲಿನ ವಸ್ತುವಿಗೆ ಅನುಗುಣವಾಗಿ ಸಾಮಾಜಿಕ, ಸ್ವಾತಂತ್ರ್ಯ ಹೋರಾಟ ಪರ ಹಾಗೂ ಐತಿಹಾಸಿಕ ಕಾದಂಬರಿಗಳು ಎಂಬುದಾಗಿ ವರ್ಗೀಕರಿಸಿಕೊಂಡು ಅವುಗಳ ವೈಶಿಷ್ಟ್ಯತೆಯನ್ನು ಗುರುತಿಸಬಹುದಾಗಿದೆ. ಇತ್ತ ಉತ್ತರ ಕರ್ನಾಟಕದಲ್ಲಿ 1945 ರಚನೆಗೊಂಡ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕೃತಿಯೂ ಸಹ ಸಾಮಾಜಿಕ ಕಾದಂಬರಿಗಳ ಸಾಲಿನಲ್ಲಿ ಮಹತ್ವದ ಸ್ಥಾನವನ್ನು ಗಿಟ್ಟಿಸಿಕೊಂಡಿತು. ಕಾರಂತರ ಕಾದಂಬರಿಗಳು ಆ ಕಡೆಯ ಕರಾವಳಿಯ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮಲೆನಾಡಿನ ಸಂಸ್ಕೃತಿ, ಭಾಷೆ, ಸಂಪ್ರದಾಯಗಳನ್ನು ಪ್ರತಿಬಿಂಬಿಸಿತು. ಅದೇ ಮಾದರಿಯಲ್ಲಿ ಅಣ್ಣಾರಾಯರ ನಿಸರ್ಗವು ಕನ್ನಡ ನಾಡಿನ ಉತ್ತರದ ಗಡಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಉತ್ತರದ ಹಳ್ಳಿಯ ಸಂಸ್ಕೃತಿಯನ್ನು ಚೆನ್ನಾಗಿ ಹಿಡಿದಿಡುವಲ್ಲಿ ಸಫಲವಾಯಿತು. ಸೇಡ್ಬಾಳ ಸುತ್ತಮುತ್ತಲಿನ ದೈನಂದಿನ ಜನಜೀವನ ಬಳಕೆ

ಎಲ್ಲಿರುವ ಭಾಷೆ ಸಂಪ್ರದಾಯಗಳನ್ನು ಬಳಸಿಕೊಂಡು ರಚನೆಗೊಂಡದ್ದರಿಂದ ಬೆಳಗಾವಿ ಜಿಲ್ಲೆಯ ಉತ್ತರದ ತುದಿಯಲ್ಲಿರುವ ಹಳ್ಳಿಗಳ ಜನಜೀವನ, ಅದರಲ್ಲೂ ಜೈನ ಸಮಾಜದ ಚಿತ್ರ ಈ ಕಾದಂಬರಿಯಲ್ಲಿ ಮೊದಲ ಸಲ ಬಂದದ್ದು ಅದರ ಹೆಚ್ಚಿನ ವೈಶಿಷ್ಟ್ಯವಾಗಿದೆ ಎಂಬ ರಂಶ್ರೀ ಮುಗುಳಿಯವರ ಮೆಚ್ಚು ನುಡಿಗೆ ಕಾರಣವಾಯಿತು. ಅದಕ್ಕೆಂದೇ ವಿಮರ್ಶಕರು ನಿಸರ್ಗ ಕಾದಂಬರಿಯನ್ನು ಥಾಮಸ್ ಹಾರ್ಡಿಯ ವೆಸೆಕ್ಸ್, ಜಾರ್ಜ್ ವಾಷಿಂಗ್ಟನ್ ಅವರ ದಿ ಗ್ರ್ಯಾಂಡಿಸಿಮಸ್ ಮುಂತಾದ ಸಮಕಾಲೀನ ಕಾದಂಬರಿಗಳೊಂದಿಗೆ ತುಲನೆ ಮಾಡಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಪ್ರಾದೇಶಿಕತೆ ಎಂದರೆ ಆಯಾ ಸ್ಥಳದ ಆಚರಣೆ, ಸಂಪ್ರದಾಯ, ಸಂಸ್ಕಾರ, ಭಾಷೆ ಇತ್ಯಾದಿ. ಈ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ನೈಜತೆ, ಜೀವಂತಿಕೆ ಬರುವುದೇ ಪ್ರಾದೇಶಿಕತೆಯಿಂದ ಎಂಬ ವಿದ್ವಾಂಸರ ಮಾತನ್ನು ಒಪ್ಪಲೇಬೇಕು. ಸ್ವಾತಂತ್ರ್ಯ ಪೂರ್ವದ ಗ್ರಾಮೀಣ ಪರಿಸರದಲ್ಲಿ ಬಳಕೆಯಲ್ಲಿದ್ದ ಬಾಲ್ಯ ವಿವಾಹ, ಉಡುಕಿ ಪದ್ಧತಿ, ಪುರುಷರಿಗೆ ಎರಡು ಮೂರು ಮರುಮದುವೆಯಾಗುವ ಮುಕ್ತತೆ, ಮನಸ್ಸಿಲ್ಲದಿದ್ದರೂ ಹಿರಿಯರ ಮಾತಿಗೆ ಓಗೊಟ್ಟು ವಿವಾಹ ಬಂಧನಕ್ಕೆ ಒಳಗಾಗುವ ಹೆಣ್ಣು, ಅತ್ತೆ ಮಾವ ಹಾಗೂ ಪತಿಯ ಮಾತಿಗೆ ಮರುಮಾತನಾಡದೆ ಸಂಕಟಕ್ಕೆ ಒಳಗಾಗುವ ಹೆಣ್ಣಿನ ತುಡಿತ ಮಿಡಿತಗಳು ಈ ಕೃತಿಯಲ್ಲಿ ಯಥಾವತ್ತಾಗಿ ಬಂದಿವೆ. ಬಾಲ್ಯ ವಿವಾಹಕ್ಕೆ ತಲೆಗೊಟ್ಟ ತಾರ ಹಿರಿಯರ ಇಚ್ಛೆಯಂತೆ ಗಂಡ ಭರಮನ ಮನೆಗೆ ಬಂದದ್ದು, ಬದುಕು ನರಕ ಸದೃಶವಾದುದು, ಅತ್ತೆ ಚಿಮ್ಮವ್ವ ಮಗನಿಗೆ ಮಂಗಸೂಳಿಯ ಹುಡುಗಿಯೊಂದಿಗೆ ಮರುಮದುವೆ ಮಾಡಿದ್ದು, ಇತ್ತ ಅನಂತನ ಗತಿಯೂ ಸಹ ಅದೇ ತೆರನಾದುದು ವಿಧಿಯ ವಿಲಾಸ. ಸೋದರ ಮಾವನ ಮಗನಾದ ಅನಂತನನ್ನೇ ಮದುವೆಯಾಗಿದ್ದರೆ ದುರಂತ ತಪ್ಪಬಹುದಿತ್ತಲ್ಲ ಎಂಬ ವಿಚಾರವೂ ಸಹ ಓದುಗರಲ್ಲಿ ಮೂಡಿಸುವ ಈ ದುರಂತ ಕಾದಂಬರಿಗೆ ತಾರಾ ಹಾಗೂ ಅನಂತ ಎಂಬವರೇ ನಾಯಕ ನಾಯಕಿಯರು. ಚಂದೂರು, ಐನಾಪುರ, ತೇರ್ದಾಳ, ಕುಡಚಿ, ಮಂಗ್ಸೂಳಿ, ಮಿರಜ್ ಈ ಕೃತಿಯ ಒಟ್ಟು ವ್ಯಾಪ್ತಿ. ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯ ಇರುವುದೇ ಪ್ರಾದೇಶಿಕ ಭಾಷೆ ಹಾಗೂ ಸಂಪ್ರದಾಯಗಳಿಗೆ ಮಣೆ ಹಾಕಿದ್ದುದರಲ್ಲಿ. ಗಡಿ ಭಾಗದ ಈ ಹಳ್ಳಿಗಳಲ್ಲಿ ಸಹಜವಾಗಿ ಮರಾಠಿ ಮಿಶ್ರಿತ ಭಾಷೆ ಬಳಕೆಯಲ್ಲಿದೆ. ಮಹಾರಾಷ್ಟ್ರದೊಂದಿಗಿನ ವೈವಾಹಿಕ ಸಂಪರ್ಕ, ವ್ಯವಹಾರಗಳು ಪದಗಳ ಕೊಡುಕೊಳ್ಳುವಿಕೆಗೆ ಕಾರಣವಾಗಿವೆ. ಮತ್ತೆಲ್ಲಿ ಹೋಗಲಿ, ಮಳಿಗೆಗೆ ಕುಳ್ಳ ಬಡಿಕ ಹೋಗ್ತಾನು, ನಾ ಹೋದ ಮೇಲೆ ಅವ್ವ ಯಾನಂತೇಳು, ಊರು ತಣ್ಣಗಿರ್ಲಿ ಅಂತ ಬ್ಯಾನಿ ಬ್ಯಾಡ, ಬ್ಯಾಸರಿಕಿ ಬೇಡ, ಎಲ್ಲ ಲಗಮವ ತಾಯಿ ಉಡ್ಯಾಗ ಬದುಕಾವರಪ್ಪ ನಾವು ಇತ್ಯಾದಿ ದೇಶೀಯ ಮಾತುಗಳೇ ನಿಸರ್ಗದ ಚೆಲುವನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ನಿತ್ಯವೂ ತಾವು ಕಂಡ ಅನುಭವಗಳಿಗೆ ಕನ್ನಡಿ ಹಿರಿದಿದ್ದೇನೆಂಬ ಅಣ್ಣಾರಾಯರ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಈ ನಿಟ್ಟಿನಲ್ಲಿ ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯತೆಯನ್ನು ಹೀಗೆ ಹಿಡಿದಿಡಬಹುದು. ಪ್ರಾದೇಶಿಕ ಭಾಷೆಗಳಲ್ಲಿ ರಚಿತವಾದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಸಮಕಾಲೀನ ಆಚರಣೆ, ಸಂಪ್ರದಾಯ, ಮೋಡಿ ಮಾಟ ಇತ್ಯಾದಿಗಳನ್ನು ಯಥಾವತ್ತಾಗಿ ಕಥೆಗೆ ಭಂಗಬಾರದಂತೆ ಹಿಡಿದಿಟ್ಟ ರೀತಿ. ಪುರುಷ ಪ್ರಾಧಾನ್ಯತೆ, ಮರುಮದುವೆ ಅವಕಾಶ, ಸ್ತ್ರೀ ಶೋಷಣೆ ಇತ್ಯಾದಿ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದು, ಆಡು ಭಾಷೆಯ ನುಡಿಗಟ್ಟುಗಳನ್ನು ಗಾದೆ ಮಾತುಗಳನ್ನು ಸೊಗಸಾಗಿ ಬಳಸಿದ್ದು ಈ ಕಾದಂಬರಿಯ ಹದಗಾರಿಕೆಗೆ ಮುಖ್ಯ ಕಾರಣವಾಗಿದೆ. ಇನ್ನೊಂದು ಕಾದಂಬರಿ ಅಶೋಕ ಚಕ್ರ. ನಿಸರ್ಗವು ಪ್ರಾದೇಶಿಕ ಭಾಷೆ, ಸಾಮಾಜಿಕ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿದು ಶ್ರೇಷ್ಠತೆಯನ್ನು ಪಡೆದಂತೆಯೇ ಅಶೋಕ ಚಕ್ರವು ಹಳ್ಳಿಯ ಕೃಷಿ ಬದುಕಿನ ಕಣ್ಣೀರ ಕಥೆಯನ್ನು ಚಿತ್ರಿಸುವ ವಿನೂತನ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವತಃ ಅಣ್ಣಾರಾಯರು ಕೃಷಿಕರಾದುದರಿಂದ ಕೃಷಿಗೆ ಸಂಬಂಧಿಸಿದ ತಮ್ಮ ಅನುಭವಗಳನ್ನು, ರೈತರ ಗೋಳನ್ನು ಯಥಾವತ್ತಾಗಿ ಹಿಡಿದಿಡಲು ಸಾಧ್ಯವಾಗಿದೆ. ಬಾಬಣ್ಣ ಮತ್ತು ಪದ್ಮಾವತಿ ಇಲ್ಲಿನ ಪ್ರಮುಖ ಪಾತ್ರಗಳಾದರೂ ಬಾಬಣ್ಣ ತನ್ನ ಲಂಪಟತನ, ಉದಾಸೀನ ಬುದ್ಧಿಯಿಂದ ಓದಗರಿಯಿಂದ ದೂರ ಸರಿದರೆ ಪದ್ಮಾವತಿಯೇ ಮುಖ್ಯ ಪಾತ್ರವಾಗಿ ಎದ್ದು ಕಾಣುತ್ತಾಳೆ. ಅಲ್ಲಲ್ಲಿ ಬರುವ ತಾತಪ್ಪ, ಚಂದ್ರವ್ವ, ಆದಪ್ಪ, ಗಂಗವ್ವ, ಸುಂದರಿ, ಕಲ್ಲಪ್ಪ ಮುಂತಾದ ಪಾತ್ರಗಳು ಈ ಕಥೆಗೆ ಪೂರಕವಾಗಿ ಬಂದು ವ್ಯಕ್ತಿಯ ಅಸಮರ್ಥತೆಗಳು ಸುಶಕ್ತಿಗಳನ್ನು ದುರ್ಬಲಗೊಳಿಸಿ ಪ್ರಯೋಜನಕ್ಕೆ ಬಾರದಂತೆ ಮಾಡುವ ರೀತಿಯಲ್ಲಿ ದುಶಕ್ತಿ ಹಾಗೂ ಸುಶಕ್ತಿಗಳ ಹೋರಾಟದ ಚಿತ್ರಣವನ್ನು ಇಲ್ಲಿ ಕಾಣುವಂತಾಗಿದೆ. ಅಡ್ಡದಾರಿ ಹಿಡಿದ ಗಂಡ ಬಾಬಣ್ಣನನ್ನು ಸನ್ಮಾರ್ಗಕ್ಕೆ ಮರಳಿ ತರುವ ಪದ್ಮಾವತಿಯ ಹೋರಾಟ ವ್ಯರ್ಥವಾಗಿ ಆದಪ್ಪನಂತಹ ಹಿರಿಯರು ಹೋದ ಆತನ ಆಸ್ತಿಯನ್ನು ಮರಳಿಸಿಕೊಡುವ ಪ್ರಯತ್ನದಲ್ಲಿ ಗಂಡನೇ ಹೋದ ಮೇಲೆ ಆ ಹೊಲ ಮನಿ ತಗೊಂಡು ನನಗೇನಾಗಬೇಕಾಗಿದೆ ಎಂಬ ನಿರ್ಧಾರ ತಾಳಿದ್ದು ಅವಳ ಆತ್ಮಸಾಕ್ಷಿಗೆ ಉದಾಹರಣೆಯಾಗಿದೆ. ಇಲ್ಲಿಯೂ ಸಹ ಆಡು ಭಾಷೆ ಹದಗಾರಿಕೆ, ಕೃಷಿ ಜೀವನದ ನೋವು ನಲಿವುಗಳು ಬಹಳ ನವಿರಾಗಿ ಬಂದು ಗ್ರಾಮ ಸಂಸ್ಕೃತಿಯ ಗ್ರಹಿಕೆಗೆ ಸೂಕ್ತ ವೇದಿಕೆಯನ್ನು ಕಾಣುವಂತಾಗಿದೆ. ಮತ್ತೊಂದು ಕಾದಂಬರಿ ರಾಮಣ್ಣ ಮಾಸ್ತರರು. ಆಂಗ್ಲರೊಂದಿಗೆ ನಡೆದ ದ್ವಿತೀಯ ಮಹಾಯುದ್ಧದ ಸಂದರ್ಭ ಇಲ್ಲಿನದು. ಚಿಕ್ಕೂರು ಎಂಬಲ್ಲಿ ಶಿಕ್ಷಕರಾಗಿದ್ದ ರಾಮಣ್ಣ ಮಾಸ್ತರರೇ ಇದರ ನಾಯಕ. ಸಂಬಳವಿಲ್ಲದೆ ಹೋರಾಟಕ್ಕಿಳಿದ ಶಿಕ್ಷಕರ ಪರವಾಗಿ ನಿಂತ ರಾಮಣ್ಣ
ಪಡುವ ಕಷ್ಟ

0: ಜಮೀನ್ದಾರರ ದರ್ಬಾರ, ಆತನ ಮಡದಿ ಸಾಹುಕಾರನ ಬಲಿಗೆ ಬೀಳದೆ ಪಾರಾದ ರೀತಿ, ಕೊನೆಗೆ ಸಂಪು ಮುಗಿದು ನೆಮ್ಮದಿಯತ್ತ ಸಾಗಿದ ರೀತಿ, ಹೊಸ ರಾಷ್ಟ್ರ ಕಟ್ಟುವ ಹುಮ್ಮಸ್ಸುಗಳೇ ಇಲ್ಲಿನ ಕಥಾವಸ್ತುವಾದ್ದರಿಂದ ಮುನ್ನುಡಿ ಬರೆದ ಸಸ ಮಾಳ್ವಾಡ್ ಅವರು ಹೇಳುವಂತೆ ಇದೊಂದು ಚಿಕ್ಕ ಮಹಾಕಾವ್ಯವೇ ಎಂಬ ಅಂಶವು ಮನಸ್ಸಿನಲ್ಲಿ ಉಳಿಯುವಂತೆ ರಚನೆಗೊಂಡಿದೆ. ಶಾಲಾ ಶಿಕ್ಷಕರೇ, ನಾಯಕರಾಗುವ ಕಥೆಯು ಕನ್ನಡ ಕಾದಂಬರಿ ಕ್ಷೇತ್ರದ ಘನತೆಯನ್ನು ಹೆಚ್ಚಿಸಿದೆ. ಕೃತಕತೆ ಇಲ್ಲದ ಸಹಜ ಭಾಷೆ ವಸ್ತುವಿನಿಂದ ತುಂಬಿಕೊಂಡಿರುವುದೇ ಈ ಕಾದಂಬರಿಯ ವೈಶಿಷ್ಟ್ಯವಾಗಿದೆ. ಇನ್ನೊಂದು ಕಾದಂಬರಿ ಶ್ರೇಯಾಂಶ. ಸಮಕಾಲೀನ ಸಮಾಜ ಸಾಹಿತ್ಯದ ಧೋರಣೆಗಳನ್ನು ಒಳಗೊಂಡ 600 ಪುಟಗಳಿಗೂ ಮಿಕ್ಕಿದ ಈ ಕಾದಂಬರಿ ಅಣ್ಣಾರಾಯರು ಕಂಡ ಆದರ್ಶ, ಅವರ ಬಾಳ ಗುರಿಯ ಚಿತ್ರಣವೇ ಆಗಿದೆ. ಕೃತಿಕಾರರು ಒಂದಿಲ್ಲೊಂದು ರೀತಿಯಲ್ಲಿ ಅಲ್ಲಿನ ಪಾತ್ರವಾಗಿ ಬಿಡುತ್ತಾನೆಂಬುದಕ್ಕೆ ಈ ಕೃತಿ ಸಾಕ್ಷಿಯಾಗಿದೆ. ಅಪ್ಪ ಬಾಳನ್ನ ಕೃಷಿ ಕಾಯಕವನ್ನು ಒಪ್ಪದ ಶ್ರೇಯಾಂಶನು ನಾಟಕದ ಗೀಳಿಗೆ ಒಳಗಾಗಿ ಕೈ ಹಿಡಿದ ಲಕ್ಷ್ಮಿಯನ್ನು ಕಡೆಗಾಣಿಸಿ ಲಲಿತ ಎಂಬ ವೇಶಿಯ ಮಗಳ ಬೆನ್ನು ಹತ್ತಿ ಹಾಳಾದ ಚಿತ್ರಣವು ಸಹಜವಾಗಿ ಬರುವುದರಿಂದ ಓದುಗರಿಗೆ ಅಂದಿನ ಸಾಮಾಜಿಕ ಆಗುಹೋಗುಗಳನ್ನು ತಿಳಿಸುವಲ್ಲಿ ಕಾದಂಬರಿಯು ಸಫಲವಾಗುತ್ತದೆ. ಇನ್ನೊಂದು ಕಾದಂಬರಿ 2 ಹೆಜ್ಜೆ. ಶಿಕ್ಷಕರನ್ನೇ ಕಥೆಯ ನಾಯಕರಾಗಿ ಚಿತ್ರಿಸಿದ ಅಣ್ಣಾರಾಯರ 2ನೇ ಕಾದಂಬರಿ ಇದು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೆಹರು ಅವರು ಕೈಗೊಂಡ ಪಂಚವಾರ್ಷಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ತನ್ನ ಹೂವಳ್ಳಿಯನ್ನು ಮದ್ಯಪಾನ ಮುಕ್ತ ಗ್ರಾಮವಾಗಿಸುವ, ಕುಟುಂಬ ಯೋಜನೆಯನ್ನು ಅನುಷ್ಠಾನಗೊಳಿಸುವ, ಕುಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿಸುವ ಕನಸನ್ನು ಶಿವಪ್ಪ ಮಾಸ್ತರರು ಕಾರ್ಯರೂಪಕ್ಕೆ ತರಲು ಮಾಡಿದ ಚಿತ್ರಣವೇ ಇಲ್ಲಿ ಅಡಗಿದೆ. ಒಂದು ರೀತಿಯಲ್ಲಿ ಅಣ್ಣಾರಾಯರೇ ಶಿವಪ್ಪ ಮಾಸ್ತರ ರೂಪದಲ್ಲಿ ಕಂಡುಬರುತ್ತಾರೆ. ಹದಗೆಟ್ಟ ಹಳ್ಳಿ ಎಂಬ ಇನ್ನೊಂದು ಕಾದಂಬರಿಯು ಸ್ವಾತಂತ್ರ್ಯ ದೊರೆತ ನಂತರದ ದಿನಮಾನಗಳಲ್ಲಿ ನಮ್ಮ ದೇಶದ ಹಳ್ಳಿಗಳಲ್ಲಿ ಹೆಚ್ಚಿದ ದುರಾಚಾರ, ಅನ್ಯಾಯ, ಅನೀತಿಗಳು ಗ್ರಾಮೀಣ ಬದುಕಿಗೆ ಹೇಗೆ ಕೊಳ್ಳೆಯಿಟ್ಟವು ಎಂಬುದನ್ನು ತಿಳಿಸುತ್ತಲೇ ಹದಗೆಟ್ಟ ಹಳ್ಳಿಗಳನ್ನು ಯಾವ ರೀತಿ ಸುಧಾರಿಸಬಹುದೆಂಬ ದಿಕ್ಸೂಚಿಯನ್ನು ನೀಡುವಲ್ಲಿ ಈ ಕೃತಿಯು ಸಫಲವಾಗಿದೆ. ಸಿದ್ಧಚಕ್ರ ಎಂಬ ಇನ್ನೊಂದು ಕಾದಂಬರಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾದ ಚಲೇಜಾವ್ ಚಳವಳಿ, ಕೊನೆಗೊಂಡ 2ನೇ ಮಹಾಯುದ್ಧ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದುದು ಇತ್ಯಾದಿ ರಾಜಕೀಯ ಆಗುಹೋಗುಗಳನ್ನೇ ವಸ್ತುವಾಗಿಸಿಕೊಂಡು ಪ್ರಜಾಪ್ರಭುತ್ವದ ಮಹತ್ವವನ್ನು ಜಾಗೃತಗೊಳಿಸುವ ಈ ಕೃತಿ ಇದಾಗಿದೆ. ಸರ್ಕಾರದ ಹೊಸ ಯೋಜನೆಗಳನ್ನು ಹೊಸಕಿ ಹಾಕುವ ದುಷ್ಟಶಕ್ತಿಗಳು ದೇಶಕ್ಕೆ ಹೇಗೆ ಮಾರಕ ಆಗಬಲ್ಲವು ಎಂಬುದನ್ನು ಸಹ ಎತ್ತಿ ತೋರುತ್ತದೆ. ರಾಷ್ಟ್ರಪುರುಷ ಅನ್ನುವಂತಹ ಮತ್ತೊಂದು ಕಾದಂಬರಿ ನಾಡಿಗೆ ಸ್ವಾತಂತ್ರ್ಯ ತಂದುಕೊಡುವ ಹಂಬಲದಿಂದ ಆಂದೋಲನಗಳಲ್ಲಿ ಭಾಗವಹಿಸಿ ಹಲವು ಸಂಕಟಕ್ಕೆ ಒಳಗಾಗಿಯೂ ಕೂಡ ತನ್ನ ರಾಷ್ಟ್ರಪ್ರೇಮ ಮೆರೆದ ಅಜಿತನಂತಹ ಇಲ್ಲಿಯ ನಾಯಕ ಯುವಕರಿಗೆ ಮಾದರಿಯಾಗಿದ್ದಾನೆ. ದೇಶ ಸೇವೆಯೇ ಈಶ ಸೇವೆ ಎಂಬ ಮನೋಭಾವವನ್ನು ಮೂಡಿಸುವ ಈ ಕೃತಿ ಅಣ್ಣಾರಾಯರ ಮಹತ್ವದ ಕೃತಿಗಳಲ್ಲಿ ಒಂದು ಎನಿಸುತ್ತದೆ. ಪ್ರತಿ ಸರ್ಕಾರ ಮತ್ತು ಭಸ್ಮಾಸುರ ಎಂಬ 2 ಕಿರು ಕಾದಂಬರಿಗಳು ಸಹ ರಾಷ್ಟ್ರೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹತ್ವದ ಕೃತಿಗಳಾಗಿವೆ. ಪ್ರತಿ ಸರ್ಕಾರ ಎಂಬ ಕೃತಿಯು ಚಲೇಜಾವ್ ಚಳವಳಿಯ ನೈಜ ಚಿತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಅಂದಿನ ಯುವ ಸಮುದಾಯವು ನಾಡ ಹಿತಕ್ಕೆ ನೀಡಿದ ತ್ಯಾಗ ಬಲಿದಾನಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುತ್ತದೆ. ಇಂದಿನ ಯುವಕರಲ್ಲಿ ದೇಶಭಕ್ತಿ ಭಾವೈಕ್ಯತೆಯು ಅವಶ್ಯ ಎಂಬ ಅಂಶವೂ ಸಹ ಈ ಕೃತಿಯು ಎತ್ತಿ ಹಿಡಿಯುತ್ತದೆ. ಅಣ್ಣಾರಾಯರ ಒಟ್ಟು ಕಾದಂಬರಿಗಳ ವೈಶಿಷ್ಟ್ಯತೆಗಳನ್ನು ಹೀಗೆ ನಾವು ಪಟ್ಟಿ ಮಾಡಬಹುದು. ಸಾಮಾಜಿಕ ಕಾದಂಬರಿಗಳಲ್ಲಿ ದೇಶೀಯ ಭಾಷೆಯನ್ನು ಹದವಾಗಿ ಬಳಸಿದ್ದು, ಪ್ರಾದೇಶಿಕ ಭಾಷೆಗೆ ಒಳ್ಳೆಯ ನೆಲೆಗಟ್ಟನ್ನು ಒದಗಿಸಿದ್ದು, ಸಾಮಾಜಿಕ ಪಿಡುಗುಗಳ ನಿವಾರಣೆಯತ್ತ ಓದುಗರ ಮನವನ್ನು ಹೊರಳಿಸಲು ಯತ್ನಿಸಿದ್ದು, ಶಿಕ್ಷಕರಿಂದಲೇ ನಾಡ ಕಲ್ಯಾಣ ಸಾಧ್ಯವಾಗಬಲ್ಲದು ಎಂಬುದನ್ನು ತಮ್ಮ ಕಾದಂಬರಿಗಳಲ್ಲಿ ಎತ್ತಿ ತೋರಿದ್ದು, ಮಹಾತ್ಮ ಗಾಂಧೀಜಿಯವರ ಕನಸುಗಳನ್ನು ಸಾಕಾರಗೊಳಿಸುವ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು, ಹಳ್ಳಿಗರ ಬದುಕನ್ನು ಬದಲಿಸಿ ಸರ್ವೋದಯದ ಕನಸು ಬಿತ್ತಲು ಯತ್ನಿಸಿದ್ದು, ಐತಿಹಾಸಿಕ ಘಟನೆಗಳಿಗೆ ಶಬ್ದರೂಪ ನೀಡಿ ಅಂದಿನ ಚಿತ್ರಣೆಗಳನ್ನು ರಥವತ್ತಾಗಿ ಓದುಗರಿಗೆ ನೀಡಿದ್ದು, ದೇಶೀಯ ಹಾಗೂ ಶಿಷ್ಟ ಭಾಷೆಗಳ ಬಳಕೆಯಲ್ಲಿ ಸೈ ಎನಿಸಿದ್ದು ಇವೆಲ್ಲ ಅಣ್ಣಾರಾಯರ ಒಂದು ನಿಜವಾದ ಭಾಷಾ ಶೈಲಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳಬಹುದು.
1: ಇದುವರೆಗೆ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳ ವೈಶಿಷ್ಟ್ಯ ಈ ಕುರಿತು ಮಾತನಾಡಿದವರು ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಹಾಗೂ ಲೇಖಕ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರು. ನೆರವು ಶೈಲಜಾ ರಾಜ್ಕುಮಾರ್. ಆಕಾಶವಾಣಿ ಧಾರವಾಡ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ,

0: ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗ್ ಬಂದಿದೆ.
4: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯುವ ಪೀಳಿಗೆಗೆ ಡಾಕ್ಟರ್ ಕಲಾಂ ಅವರ ಕರೆ. ಈ ಕುರಿತು ಮಾತನಾಡುತ್ತಾರೆ ಮೇಧಾ ಉಮೇಶ್.
8: ಯುವ ಪೀಳಿಗೆಗೆ ಡಾಕ್ಟರ್ ಕಲಾಂರವರ ಕರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒಗಳಲ್ಲಿ ವಿಜ್ಞಾನಿಯಾಗಿ ನಿರುಪಮವಾದ ಸೇವೆ ಸಲ್ಲಿಸಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರವರು ಎಸ್ಎಲ್ವಿ, ಪಿಎಸ್ಎಲ್ವಿ ಮುಂತಾದ ಉಪಗ್ರಹ ಉಡಾವಣಾ ವಾಹನಗಳನ್ನು ಸಿದ್ಧಪಡಿಸುವಲ್ಲಿ, ಅಗ್ನಿ, ಪೃಥ್ವಿ ಮುಂತಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರವರು ಭಾರತದ ಕ್ಷಿಪಣಿ ಮಾನವ ಎಂದು ಚಿರಪರಿಚಿತರಾಗಿದ್ದಾರೆ. ಪ್ರಧಾನಮಂತ್ರಿಗಳ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿ ಮತ್ತು ಡಿಆರ್ಡಿಒದ ಕಾರ್ಯದರ್ಶಿಯಾಗಿ ಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ. ಪೋಖ್ರಾನ್ 2 ಪರಮಾಣು ಪರೀಕ್ಷೆಯಲ್ಲಿ ಕಲಾಂರವರ ಪಾತ್ರ ಹಿರಿದಾಗಿತ್ತು. ತದನಂತರ 2002 ರಿಂದ 2007 ಭಾರತದ 11ನೇ ರಾಷ್ಟ್ರಪತಿಯಾಗಿ ಸಮರ್ಥವಾಗಿ ದೇಶವನ್ನು ಮುನ್ನಡೆಸಿದ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತರತ್ನ ಗೌರವಗಳಿಂದ ಸನ್ಮಾನಿತರಾದ ಡಾಕ್ಟರ್ ಕಲಾಂರವರು ಪೀಪಲ್ಸ್ ಪ್ರೆಸಿಡೆಂಟ್ ಅಂದರೆ ಜನರ ರಾಷ್ಟ್ರಪತಿ ಎಂದೇ ಜನಪ್ರಿಯರಾಗಿದ್ದಾರೆ. ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗಲೂ ಮಕ್ಕಳೊಂದಿಗೆ, ಯುವ ಪೀಳಿಗೆಯೊಂದಿಗೆ ವಿಶೇಷ ಒಡನಾಟ ಹೊಂದಿದ್ದ ಡಾಕ್ಟರ್ ಕಲಾಂರವರು ಅಧ್ಯಕ್ಷತೆಯ ನಂತರದ ಅವಧಿಯಲ್ಲಿ ಭಾರತದ ವಿವಿಧ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಮೋಘ ಸೇವೆ ಸಲ್ಲಿಸಿದರು. ವಾಟ್ ಕೆನ್ ಐ ಗಿವ್ ಮೂಮೆಂಟ್ ಅನ್ನು ಯುವ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರಂಭಿಸಿದರು. ಜುಲೈ 27, 2015 ಶಿಲ್ಲಾಂಗ್ನ ಐಐಎಂನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಉಪನ್ಯಾಸ ನೀಡಿ ಅಲ್ಲಿಯೇ ಜೀವನದ ಪಯಣವನ್ನು ಮುಗಿಸಿದರು. ಹೀಗೆ ಆಜನ್ಮ ಬ್ರಹ್ಮಚಾರಿಯಾಗಿ ಜೀವನದ ಪರ್ಯಂತ ದೇಶಕ್ಕಾಗಿ ದುಡಿದ, ದೇಶ ವಿದೇಶಗಳ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡಿ ಅವರಲ್ಲಿದ್ದ ಅಂತಃಸತ್ವವನ್ನು ಜಾಗೃತ ಮಾಡಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರ ಕುರಿತು ಯುವ ಪೀಳಿಗೆಗೆ ಡಾಕ್ಟರ್ ಕಲಾಂರವರ ಕರೆ ಎಂಬ ವಿಷಯದ ಕುರಿತು ಈಗ ಕೆಲವು ವಿಚಾರಗಳನ್ನು ಮಂಡಿಸುವೆ. ವಿಶೇಷವಾಗಿ ಯುವಜನತೆಗೆ ನಾನು ನೀಡಲಿಚ್ಛಿಸುವ ಸಂದೇಶವೆಂದರೆ, ವಿಭಿನ್ನವಾಗಿ ಆಲೋಚಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಿ. ವಿಭಿನ್ನವಾಗಿ ಸಂಶೋಧಿಸುವ, ಯಾರೂ ಇದುವರೆಗೆ ಅನ್ವೇಷಿಸದ ದಾರಿಯಲ್ಲಿ ಪಯಣಿಸುವ ಧೈರ್ಯ ಹೊಂದಿರಿ. ಸಮಸ್ಯೆಗಳನ್ನು ಗೆಲ್ಲುವ ಮತ್ತು ಯಶಸ್ವಿಯಾಗುವ ಧೈರ್ಯ ತಾಳಿರಿ. ಈ ಉದಾತ್ತ ಗುಣಗಳನ್ನು ಬೆಳೆಸಿಕೊಳ್ಳಲು ಯುವ ಪೀಳಿಗೆ ಕಾರ್ಯೋನ್ಮುಖವಾಗಬೇಕು. ಇದೇ ಯುವ ಜನತೆಗೆ ನನ್ನ ಕರೆ ಎಂದು ಹೇಳಿದ ಡಾಕ್ಟರ್ ಅವುಲ್ ಫಕೀರ್ ಜೈನುಲುಬ್ದೀನ್ ಅಬ್ದುಲ್ ಕಲಾಂರವರು ವಿಶ್ವದ ಯುವ ಪೀಳಿಗೆಗೆ ಮಹಾನ್ ಆದರ್ಶವಾಗಿದ್ದಾರೆ. ಸಾಂಗ್ ಆಫ್ ಯೂತ್, ಯುವಜನರ ಗೀತೆಯ ಕನ್ನಡ ಭಾವಾನುವಾದ ಈಗ ತಮ್ಮೆದುರು ಪ್ರಸ್ತುತಪಡಿಸಲಿಚ್ಛಿಸುತ್ತೇನೆ. ಭಾರತದ ಯುವ ನಾಗರಿಕನಾಗಿ, ತಂತ್ರಜ್ಞಾನ, ಜ್ಞಾನ ಮತ್ತು ನನ್ನ ರಾಷ್ಟ್ರದ ಪ್ರತಿ ಪ್ರೀತಿ ಇರುವವನಾಗಿ ನನಗರಿವಿದೆ, ಸಣ್ಣ ಗುರಿ ಹೊಂದಿರುವುದು ಅಪರಾಧವೆಂದು. ನಾನೊಂದು ಶ್ರೇಷ್ಠ ಧ್ಯೇಯಕ್ಕಾಗಿ ಕೆಲಸ ಮಾಡುತ್ತೇನೆ, ಬೆವರು ಹರಿಸುತ್ತೇನೆ. ಆ ಧ್ಯೇಯ ಭಾರತವನ್ನು ಮೌಲ್ಯ ವ್ಯವಸ್ಥೆ ಇರುವ, ಆರ್ಥಿಕ ಶಕ್ತಿಯಿಂದ ಸದೃಢವಾಗಿರುವ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತಿಸುವ ಭಾರತದ ಶತಕೋಟಿ ನಾಗರಿಕರಲ್ಲಿ ಒಬ್ಬನಾಗಿದ್ದೇನೆ. ಈ ಧ್ಯೇಯವೇ ಭಾರತದ ಶತಕೋಟಿ ಆತ್ಮಗಳಲ್ಲಿ ಪ್ರಜ್ವಲಿಸುತ್ತದೆ. ಅದು ನನ್ನಲ್ಲೂ ಪ್ರವೇಶಿಸಿದೆ. ಯಾವುದೇ ಸಂಪನ್ಮೂಲಕ್ಕೆ ಹೋಲಿಸಿದರೆ ಪ್ರಜ್ವಲಿತವಾಗಿರುವ ಆತ್ಮವು ಭೂಮಿಯ ಮೇಲಿರುವ ಹಾಗೂ ಭೂಮಿಯ ಒಳಗಿರುವ ಸಂಪನ್ಮೂಲಗಳಿಗಿಂತ ಅತ್ಯಂತ ಶಕ್ತಿಶಾಲಿ ಸಂಪನ್ಮೂಲವಾಗಿದೆ. ನಾನು ಅಭಿವೃದ್ಧಿ ಹೊಂದಿದ ಭಾರತದ ಧ್ಯೇಯವನ್ನು ಸಾಧಿಸುವುದಕ್ಕಾಗಿ ಜ್ಞಾನದ ಹಣತೆಯನ್ನು ಸದಾ ಉರಿಯುವಂತೆ ನೋಡಿಕೊಳ್ಳುವೆ. ನಾವು ಈ ಶ್ರೇಷ್ಠ ಧ್ಯೇಯದ ಸಾಧನೆಗಾಗಿ ಪ್ರಜ್ವಲಿತ ಮನಸ್ಸಿನೊಂದಿಗೆ ಕೆಲಸ ಮಾಡಿದರೆ ಮತ್ತು ಬೆವರು ಹರಿಸಿದರೆ ಚೈತನ್ಯಶೀಲ ಅಭಿವೃದ್ಧಿ ಹೊಂದಿದ ಭಾರತವು ಜನಿಸಲು ಕಾರಣವಾಗುವ ಪರಿವರ್ತನೆ ಸಂಭವಿಸುತ್ತದೆ.

ನಾನು ಸರ್ವಶಕ್ತನಲ್ಲಿ ಪ್ರಾರ್ಥಿಸುವೆ, ನಮ್ಮ ಜನರಲ್ಲಿ ಸೌಂದರ್ಯದೊಂದಿಗೆ ದೈವಿಕ ಶಾಂತಿಯು ಪ್ರವೇಶಿಸಲಿ, ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ಸಂತೋಷ ಮತ್ತು ಉತ್ತಮ ಆರೋಗ್ಯ ಅರಳಲಿ. 2010ರಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಮದ್ರಾಸ್ನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾ ಕಲಾಂರವರು, ಒಂದು ದಶಕದಲ್ಲಿ ನಾನು ನಿಮ್ಮಂತಿರುವ ಸುಮಾರು 11 ದಶಲಕ್ಷ ಯುವಜನರನ್ನು ಭಾರತದಲ್ಲಿ ವಿದೇಶದಲ್ಲಿ ಭೇಟಿ ಮಾಡಿದ್ದೇನೆ. ನಾನು ಅವರ ಭರವಸೆಗಳನ್ನು ನೋಡಿದ್ದಷ್ಟೇ ಅಲ್ಲದೆ ಅವರ ನೋವುಗಳನ್ನೂ ಅನುಭವಿಸಿದ್ದೇನೆ. ಅವರ ಆಕಾಂಕ್ಷೆಗಳೊಂದಿಗೆ ನಡೆದಿದ್ದೇನೆ ಮತ್ತು ಅವರ ನೋವು ನಿರಾಶೆಗಳನ್ನು ಆಲಿಸಿದ್ದೇನೆ. ಈ ಎಲ್ಲಾ ಅನುಭವಗಳು ನನಗೆ ಯುವಜನತೆಯ ಕುರಿತು ಸ್ವಲ್ಪ ಮಟ್ಟಿಗೆ ಅರಿಯಲು ಸಾಧ್ಯವಾಯಿತು. ಅದರಲ್ಲಿ ನಾನು ಕಂಡುಕೊಂಡ ಮಹತ್ತರ ಸತ್ಯವೆಂದರೆ, ಪ್ರತಿಯೊಬ್ಬ ಯುವಕ ಯುವತಿಯೂ ಅನನ್ಯವಾಗಿರಬೇಕು, ಅಂದರೆ ಯುನೀಕ್ ಆಗಿರಬೇಕು. ಇದೇ ನನ್ನ ಅಪೇಕ್ಷೆ. ಆದರೆ ನಿಮ್ಮ ಸುತ್ತಲಿರುವ ಪ್ರಪಂಚ ಹಗಲು ರಾತ್ರಿ ಎಲ್ಲಂದದಿಂದ ನಿಮ್ಮನ್ನೊಬ್ಬ ಸಾಧಾರಣ ವ್ಯಕ್ತಿಯನ್ನಾಗಿಸಲು ಪ್ರಯತ್ನಿಸುತ್ತದೆ. ಎಲ್ಲರಂತೆ ಜನಸಾಮಾನ್ಯರಂತೆ ಇದ್ದು ಬಿಡುವುದು ಪ್ರಥಮ ನೋಟದಲ್ಲಿ ಅನುಕೂಲಕರವೆನಿಸಿದರೂ ದೀರ್ಘಾವಧಿಯಲ್ಲಿ ನಮಗೆ ಸಂತೃಪ್ತಿಯನ್ನು ನೀಡುವುದಿಲ್ಲ ಎಂಬ ಸಾರ್ವಕಾಲಿಕ ಸತ್ಯವನ್ನು ಕಲಾಂರವರು ಯುವ ಪೀಳಿಗೆಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಇತರರಿಗಿಂತ ಅನನ್ಯವಾಗಿ ಅಪೂರ್ವವಾಗಿ ಬೆಳೆಯಲು ಯುವಕರಿಗೆ ಸ್ವಾನುಭವದ ಕಿವಿಮಾತನ್ನೂ ಹೇಳಿದ್ದಾರೆ. ಅದೆಂದರೆ, ಉತ್ಕೃಷ್ಟತೆ ಅಗ್ಗಳಿಕೆ ಆಕಸ್ಮಿಕವಾಗಿ ಲಭಿಸುವುದಿಲ್ಲ, ಇದೊಂದು ನಿರಂತರ ಪ್ರಕ್ರಿಯೆಯಾಗಿದೆ. ಇಲ್ಲಿ ವ್ಯಕ್ತಿಗಳು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಸ್ವಯಂ ನಿಗದಿಪಡಿಸಿಕೊಂಡು ತಮ್ಮ ಕನಸನ್ನು ಜೀವನದ ಗುರಿಯನ್ನು ಕೇಂದ್ರ ಸ್ಥಾನದಲ್ಲಿರಿಸಿಕೊಂಡು ಕೆಲವು ಅಪಾಯಗಳನ್ನು ಎಚ್ಚರಿಕೆಯಿಂದ ಎದುರಿಸಲು ಸಿದ್ಧರಾಗಬೇಕು. ವಿಫಲತೆಗಳಿಂದ ಅಧೀರರಾಗದೆ ನಮ್ಮ ಕನಸನ್ನು ನನಸಾಗಿಸಲು ಮುನ್ನಡೆಯಬೇಕು. ಈ ಪ್ರಕ್ರಿಯೆಯಲ್ಲಿ ಅವರು ಯಾರೊಂದಿಗೂ ಸ್ಪರ್ಧಿಸದೆ ತಮ್ಮೊಂದಿಗೆಯೇ ಸ್ಪರ್ಧಿಸುತ್ತಾರೆ. ಇದು ಉತ್ಕೃಷ್ಟತೆಯ ಸಂಸ್ಕೃತಿಯಾಗಿದೆ. ನಿಜ, ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಈ ಮೇಲಿನ ಕಿವಿಮಾತುಗಳು ಯುವ ಪೀಳಿಗೆಯಾದ ನಮಗೆಲ್ಲ ನಿಜಕ್ಕೂ ಮಾರ್ಗದರ್ಶಿಯಾಗಿವೆ. ನಾವು ಕಂಡ ಕನಸನ್ನು ಬೆಂಬತ್ತಿ ಅದನ್ನು ನನಸಾಗಿಸಲು ಸಾಗುವಾಗ ಅಡ್ಡಿ ಆತಂಕಗಳನ್ನು ದಿಟ್ಟತನದಿಂದ ಎದುರಿಸುತ್ತಾ ನಮ್ಮ ಜೀವನದ ಗುರಿ ಸಾಧಿಸಲು 10ರಲ್ಲಿ 11ನೆಯವರಾಗದೆ ನಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಮೇಲಿನ ಸ್ಫೂರ್ತಿವಾಣಿ ದಾರಿದೀವಿಕೆಯಾಗಿದೆ. ಜನವರಿ 21, 2012ರಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿರುವ ಬಂಡರನಾಯಕೆ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಸ್ಟಡೀಸ್ನಲ್ಲಿ ಬೃಹತ್ ಸಂಖ್ಯೆಯ ಯುವಜನತೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಕಲಾಂರವರು, ಜಗತ್ತು ಇಂದು 2 ಪ್ರಮುಖ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅವೆಂದರೆ, ಜಗತ್ತಿನ 7 ಬಿಲಿಯನ್ ಜನರಲ್ಲಿ ಸುಮಾರು 3 ಬಿಲಿಯನ್ ಜನರು ಬಡತನ ರೇಖೆಗಿಂತ ಕೆಳಗೆ ವಾಸಿಸುತ್ತಿದ್ದಾರೆ. ಶೇಕಡ 50ರಷ್ಟು ಜನರಿಗೆ ಕುಡಿಯುವ ನೀರು ದೊರೆಯುತ್ತಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನೇಕರಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲು ಜಗತ್ತಿನಲ್ಲಿರುವ ಯುವಜನತೆ ಹೇಗೆ ಕೊಡುಗೆ ನೀಡಬಹುದು ಎಂಬ ಸವಾಲನ್ನು ಡಾಕ್ಟರ್ ಕಲಾಂರವರು ಒಡ್ಡುತ್ತಾರೆ. ಜಗತ್ತಿನ ಪ್ರತಿ ವ್ಯಕ್ತಿಗೂ ಕನಿಷ್ಠ ಶಿಕ್ಷಣ ದೊರೆಯುವಂತೆ ಮಾಡಬಹುದೇ? ಮುಂದುವರೆದು ಕೇಳುತ್ತಾರೆ, ಜಲ ಸಂರಕ್ಷಣೆಯ ಸಂದೇಶವನ್ನು ಯುವಜನತೆ ಪಸರಿಸಬಹುದೇ? ಯುವಜನತೆ ನೀರಿನ ಕೊರತೆಯನ್ನು ನೀಗಿಸಲು ವಿನೂತನ ಪರಿಹಾರಗಳನ್ನು ಕಂಡುಹಿಡಿಯಬಲ್ಲರೇ ಎಂದು ಪ್ರಶ್ನಿಸುತ್ತಾರೆ. ಶಿಕ್ಷಣ ವ್ಯವಸ್ಥೆಯು ಯುವ ಪೀಳಿಗೆಯಲ್ಲಿ ಆತ್ಮವಿಶ್ವಾಸವನ್ನು, ಅವರು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಶ್ರದ್ಧೆಯನ್ನು ಹೊಂದುವಂತೆ ಮಾಡಬೇಕಿದೆ ಎಂದು ಡಾಕ್ಟರ್ ಕಲಾಂರವರು ಆಶಿಸಿದ್ದರು. ಯುವಕ ಯುವತಿಯರು ಸಾಧನೆಯನ್ನು ಮಾಡಲು 4 ನಿಖರವಾಗಿ ಸರಿಯಿವೆ ಎಂದು ಸಾಧಿತವಾಗಿರುವ ಹಂತಗಳಿವೆ. ಅವೆಂದರೆ, 1, 20 ವರ್ಷವನ್ನು ತಲುಪುವ ಮೊದಲೇ ಜೀವನದ ಗುರಿಯನ್ನು ನಿಗದಿಪಡಿಸಿಕೊಳ್ಳಬೇಕು. 2, ನಿರಂತರ ಜ್ಞಾನ ಸಂಪಾದನೆಯಲ್ಲಿ ತೊಡಗಬೇಕು. 3, ಗುರಿಯ ಸಾಧನೆಗಾಗಿ ಕಠಿಣ ಪರಿಶ್ರಮ ಪಡಬೇಕು. ಹಾಗೂ 4, ಗುರಿ ಸಾಧನೆಯ ದಾರಿಯಲ್ಲಿ ಅಡ್ಡಬರುವ ಅಡ್ಡಿ ಆತಂಕಗಳನ್ನು ಸೋಲಿಸಿ ನಾವು ವಿಜೇತರಾಗುವ ಛಲವಿರಬೇಕು. ಈ ನಿಟ್ಟಿನಲ್ಲಿ 13ನೇ ಶತಮಾನದ ಸೂಫಿ ಸಂತರಾಗಿದ್ದ ಜಲಾಲುದ್ದೀನ್ ರೂಮಿಯವರ ಈ ಕೆಳಗಿನ ಪ್ರಸಿದ್ಧ ಕವನವನ್ನು ಡಾಕ್ಟರ್ ಕಲಾಂರವರು ಯುವಜನತೆಗೆ ಪರಿಚಯಿಸುತ್ತಾರೆ. ರೂಮಿಯವರ ಕವನದ ಕನ್ನಡ ಭಾವಾನುವಾದ ಇಂತಿದೆ: ನೀನು ಸಾಮರ್ಥ್ಯದೊಂದಿಗೆ ಜನಿಸಿದ್ದೀಯ, ನೀನು ಒಳ್ಳೆಯತನ ಮತ್ತು ನಂಬಿಕೆಯೊಂದಿಗೆ ಜನಿಸಿದ್ದೀಯ, ನೀನು ಶ್ರೇಷ್ಠತೆಯೊಂದಿಗೆ ಜನಿಸಿದ್ದೀಯ, ನೀನು ವಿಚಾರಗಳು ಮತ್ತು ಕನಸುಗಳೊಂದಿಗೆ ಜನಿಸಿದ್ದೀಯ, ನೀನು ರೆಕ್ಕೆಗಳೊಂದಿಗೆ ಜನಿಸಿದ್ದೀಯ, ನೀನು ತೆವಳಲು ಹುಟ್ಟಿದವನಲ್ಲ, ನಿನಗೆ ರೆಕ್ಕೆಗಳಿಲ್ಲವೇ, ಅವುಗಳನ್ನು ನೀನು ಹಾರಾಡಲು ಬಳಸು. ಕಲಾಂರವರು ರೂಮಿಯವರ ಈ ಕವನದ ಸಾಲುಗಳನ್ನು ಉಲ್ಲೇಖಿಸಿದ ನಂತರ ಮುಂದುವರೆದು ಶ್ರೀಲಂಕಾದ ಯುವಕ ಯುವತಿಯರಿಗೆ ಹೀಗೆ ಹೇಳುತ್ತಾರೆ: ಯುವ ಮಿತ್ರರೇ, ನಿಮಗೆ ನಾನು ನೀಡುವ ಸಂದೇಶವೆಂದರೆ, ಶಿಕ್ಷಣ ನಿಮಗೆ ಹಾರಾಡಲು ರೆಕ್ಕೆಗಳನ್ನು ನೀಡುತ್ತದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವ ನಾನು ಗೆಲ್ಲುವೆ ಎಂಬ ಛಲವೆಂಬ ಅಗ್ನಿಯಿಂದ ಸಾಧನೆ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಯುವಕ ಯುವತಿಯರೇ, ಅಗ್ನಿಯ ರೆಕ್ಕೆಗಳಿಂದ ದೊರೆಯುವ ಜ್ಞಾನ ನಿಮ್ಮನ್ನು ಒಬ್ಬ ಶ್ರೇಷ್ಠ ವೈದ್ಯರಾಗಿ

0: ಆಗಿ, ಇಂಜಿನಿಯರಾಗಿ, ವಿಜ್ಞಾನಿಯಾಗಿ, ಶಿಕ್ಷಕರಾಗಿ, ರಾಜಕೀಯ ನೇತಾರರಾಗಿ, ಅಧಿಕಾರಿಯಾಗಿ ಅಥವಾ ರಾಜನೀತಿಜ್ಞನಾಗಿ, ಅಥವಾ ನೀವು ಚಂದ್ರ ಮತ್ತು ಮಂಗಳನ ಮೇಲೆ ನಡೆಯಲಿಚ್ಛಿಸಿದರೆ ಅದನ್ನೂ ಸಾಕಾರಗೊಳಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಎಂಬ ಭಾರತರತ್ನ ಡಾಕ್ಟರ್ ಕಲಾಂರವರ ನುಡಿಗಳು ನಮ್ಮಲ್ಲಿರುವ ಅಂತಃಶಕ್ತಿಯನ್ನು ಉದ್ದೀಪನಗೊಳಿಸುತ್ತದೆ. ಇಂದಿನ ಯಾವೊಬ್ಬ ಯುವಕ ಯುವತಿಯೂ ತಮ್ಮ ಭವಿಷ್ಯದ ಕುರಿತು ಭಯಬೀಳುವ ಅಗತ್ಯವಿಲ್ಲ. ಏಕೆಂದರೆ ಯುವಜನತೆಯ ಸುಜ್ಞಾನದಿಂದ, ಕೌಶಲ್ಯದಿಂದ ಉದ್ದೀಪಿತವಾದ ಮನಸ್ಸು ಪ್ರಪಂಚದ ಅತಿಶ್ರೇಷ್ಠ ಸಂಪನ್ಮೂಲವಾಗಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಭಾರತದ ಭವಿತವ್ಯವಾದ ನಾವು ಭಾರತರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರವರ ಸ್ಫೂರ್ತಿವಾಣಿಯ ಬೆಳಕಿನಲ್ಲಿ ಚಾಚೂ ತಪ್ಪದೆ ನಡೆಯುವ ಪಣತೊಡುವ ಮೂಲಕ ಅವರು ಭಾರತದ ಕುರಿತು ಕಂಡ ಕನಸನ್ನು ನನಸಾಗಿಸಲು ಅಹರ್ನಿಶಿ ಶ್ರಮಿಸೋಣ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರವರ ಜೀವನ ದರ್ಶನವಾದ "ಗೆದ್ದಾಗ ಅಹಂಕಾರ ಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ, ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ" ಎಂಬ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೊಡ್ಡ ಗುರಿಯಿಟ್ಟುಕೊಂಡು ಅದನ್ನು ಸಾಧಿಸೋಣ. ಜೈ ಹಿಂದ್.
1: ಇದುವರೆಗೆ ಯುವ ಪೀಳಿಗೆಗೆ ಡಾಕ್ಟರ್ ಕಲಾಂ ಅವರ ಕರೆ ಈ ಕುರಿತು ಮಾತನಾಡಿದವರು ಮೇಥಾ ಉಮೇಶ್. ಇನ್ನು ಮುಂದೆ ಕೇಳಿ ಶಾಂತಲಾ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಕನಸು ನನಸು. ನೀ ನಿನ್ನೊಳಗೆ ರಾಗವಾದರೆ ಸಾಕೆ, ಆಲಿಸುವ ಕಿವಿಗೆ ಧ್ವನಿಯಾಗಬಾರದೆ. ನೀ ನಿನ್ನೊಳಗೆ ರಾಗವಾದರೆ ಸಾಕೆ, ಆಲಿಸುವ ಕಿವಿಗೆ ಧ್ವನಿಯಾಗಬಾರದೆ. ನೀ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಸಾಕೆ, ನೀ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಸಾಕೆ, ಕಾಣುವ ಕಣ್ಣಿಗೆ ಹೆಜ್ಜೆಯಾಗಬಾರದೆ. ನೀ ನಿನ್ನೊಳಗೆ ಕನಸು ಕಂಡರೆ ಸಾಕೆ, ಆಡುವ ಮಾತಿಗೆ ಸಾಧನೆಯಾಗಬಾರದೆ. ನೀ ನಿನ್ನೊಳಗೆ ಕನಸು ಕಂಡರೆ ಸಾಕೆ, ಆಡುವ ಮಾತಿಗೆ ಸಾಧನೆಯಾಗಬಾರದೆ. ನೀ ನಿನ್ನಷ್ಟಕ್ಕೆ ಸುಮ್ಮನಿದ್ದರೆ ಸಾಕೆ, ಕಾಯುವ ಜೀವಕ್ಕೆ ಸಮಾಧಾನವಾಗಬಾರದೆ. ಕಾಯುವ ಜೀವಕ್ಕೆ ಸಮಾಧಾನವಾಗಬಾರದೆ. ಮುಂದಿನ ಕವನದ ಶೀರ್ಷಿಕೆ ನವಜನ್ಮ. ನವ ಜೀವನ ನವ ಚೇತನ ನವ ಜನನವು ದಿನ ದಿನ. ನವ ಜೀವನ ನವ ಚೇತನ ನವ ಜನನವು ದಿನ ದಿನ. ಕಹಿ ಕಡಲೊಳು ಕ್ಷಣ ಉರುಳಲು, ಕಹಿ ಕಡಲೊಳು ಕ್ಷಣ ಉರುಳಲು, ಸಿಹಿ ನೆನಪಿನ ಮಂಥನ. ರವಿ ಮೂಡಲು ದಿನ ಬೆಳಗಲು ಮುಳುಗೋ ಸಮಯದಬ್ಬರ. ರವಿ ಮೂಡಲು ದಿನ ಬೆಳಗಲು ಮುಳುಗೋ ಸಮಯದಬ್ಬರ. ಹಳೆ ಹೊಳಪಿದು ಅಳಿವ ಮೊದಲು ಅರುಣೋದಯದಾಗರ. ಹಳೆ ಹೊಳಪಿದು ಅಳಿವ ಮೊದಲು ಅರುಣೋದಯದಾಗರ. ಎಳೆ ಕಿರಣವು ಇಳೆಗಿಳಿಯಲು ಧರೆಯೊಳೆಲ್ಲ ಸ್ಪಂದನ. ಎಳೆ ಕಿರಣವು ಇಳೆಗಿಳಿಯಲು ಧರೆಯೊಳೆಲ್ಲ ಸ್ಪಂದನ. ನವ ಚಿಂತನ ಚಿಗುರೊಡೆಯಲು ಬಾಳು ನಿತ್ಯ ನೂತನ. ನವ ಚಿಂತನ ಚಿಗುರೊಡೆಯಲು ಬಾಳು ನಿತ್ಯ ನೂತನ. ಮುಂದಿನ ಕವನದ ಶೀರ್ಷಿಕೆ ಕನ್ನಡತಿಗೆ ಕನ್ನಡದ ಅಲಂಕಾರ. ನನ್ನಾಕೆ ಕನ್ನಡಕ್ಕೆ ಅಲಂಕಾರವಾದವಳು. ನನ್ನಾಕೆ ಕನ್ನಡಕ್ಕೆ ಅಲಂಕಾರವಾದವಳು. ಹೋಲಿಕೆಗೆ ನಿಲುಕದ ರೂಪಕ ಅವಳು. ಹೋಲಿಕೆಗೆ ನಿಲುಕದ ರೂಪಕ ಅವಳು. ಚಂದ್ರನಂತೆ ಮೊಗವುಳ್ಳ ಉಪಮ ಅವಳು. ಚಂದ್ರಮನಂತೆ ಮೊಗವುಳ್ಳ ಉಪಮ ಅವಳು. ಬಿಂಬಕ್ಕೆ ಪ್ರತಿಬಿಂಬವಾಗುವ ದೃಷ್ಟಾಂತವೂ ಅವಳು. ಬಿಂಬಕ್ಕೆ ಪ್ರತಿಬಿಂಬವಾಗುವ ದೃಷ್ಟಾಂತವೂ ಅವಳು. ಅವಳಿರದ ಭೂಮಿ ಸೂರ್ಯನಿರದ ಗ್ರಹಮಂಡಲ. ಅವಳಿರದ ಭೂಮಿ ಸೂರ್ಯನಿರದ ಗ್ರಹಮಂಡಲವೋ ಎನಿಸುವಂಥ ದೀಪಕ ಅವಳು. ಗರಿಗೆದರಿದ ನವಿಲಿಗಿಂತ ಸುಂದರ ನರ್ತಕಿ ಎಂದೆನಿಸುವ ಉತ್ಪ್ರೇಕ್ಷ ಅವಳು. ಗರಿಗೆದರಿದ ನವಿಲಿಗಿಂತ ಸುಂದರ ನರ್ತಕಿ ಎಂದೆನಿಸುವ ಉತ್ಪ್ರೇಕ್ಷೆ ಅವಳು. ಪದವೊಂದಕ್ಕೆ ನಾನಾರ್ಥದಿಂದ ವರ್ಣಿಸಲು ಸುರೂಪ ಶ್ಲೇಷವಾಗುವವಳು. ಪದವೊಂದಕ್ಕೆ ನಾನಾರ್ಥದಿಂದ ವರ್ಣಿಸಲು ಸುರೂಪ ಶ್ಲೇಷವಾಗುವವಳು. ಕನ್ನಡತಿಗೆ ಕನ್ನಡದ ಅಲಂಕಾರ. ಕವನದ ಶೀರ್ಷಿಕೆಯಂತೆ ಕನ್ನಡತಿಗೆ ಕನ್ನಡದ ಅಲಂಕಾರ. ಕನ್ನಡದಲ್ಲಿ ಎಷ್ಟು ಪ್ರಕಾರದ ಅಲಂಕಾರಗಳಿವೆಯೋ ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಬರದಂತಹ ಈ ಕವನಕ್ಕೆ ಕನ್ನಡತಿಗೆ ಕನ್ನಡದ ಅಲಂಕಾರ ಅಂತ ಹೆಸರಿಟ್ಟಿದ್ದು. ನನ್ನಾಕೆ ಕನ್ನಡಕ್ಕೆ ಅಲಂಕಾರವಾದವಳು ಅಂತ ಶುರುವಾಗಿ ರೂಪಕ ಅಲಂಕಾರ, ಉಪಮ ಅಲಂಕಾರ, ದೃಷ್ಟಾಂತ ಅಲಂಕಾರ, ದೀಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಶ್ಲೇಷ ಅಲಂಕಾರ, ಇವು ಎಲ್ಲ ಅಲಂಕಾರಗಳನ್ನು ಅದರ ಅರ್ಥಕ್ಕೆ ಹಾಗೂ ಉದಾಹರಣೆಗಳೊಂದಿಗೆ ವಿವರಿಸಲಾದಂತಹ ಈ ಕವನವನ್ನು ಪ್ರಸ್ತುತಪಡಿಸಿದ್ದೇನೆ. ಮುಂದಿನ ಕವನ ಜೀವನ. ಜೀವನ ನಿರಂತರತೆಯಿಂದ ತುಂಬಿರಬೇಕು. ಇಲ್ಲದ ಆಲೋಚನೆಗಳು ಒಲ್ಲದ ಮನಕ್ಕೆ ಎಲ್ಲಿಂದಲೂ ಬಂದರೂ ಸಲ್ಲಕೂಡದು. ಇಲ್ಲದ ಆಲೋಚನೆಗಳು ಒಲ್ಲದ ಮನಕ್ಕೆ ಎಲ್ಲಿಂದ ಬಂದರೂ ಸಲ್ಲಕೂಡದು.

0: ಅದು ಜೀವನ ಶ್ರಮದಿಂದ ಕೂಡಿರಬೇಕು. ಆಗದೆಂಬ ಕಾರ್ಯ ಆಗಾಗ್ಗೆ ನೆನಪಿಗೆ ಬಂದರೂ ಯಾವ ಕಾರ್ಯವೂ ಎನ್ನಿಂದಾಗದೆನ್ನಕೂಡದು ಯಾವ ಕಾರ್ಯವೂ ಎನ್ನಿಂದ ಆಗದು ಎನ್ನಕೂಡದು. ಜೀವನ ಸಮಯ ಸರದಿಗೆ ಹೊಂದಿಕೊಂಡಿರಬೇಕು. ಏಕಕಾಲದಳು ಅಸಾಧ್ಯವಾದುದು ಸಮಯ ಹಂಚಿಕೆಯೊಳ ಸಂಭವ ಎನಿಸಕೂಡದು. ಜೀವನ ಆತ್ಮವಿಶ್ವಾಸದೊಳಿರಬೇಕು. ಒಮ್ಮೆಯೇ ಗಗನ ತಲುಪದಿದ್ದರೂ ಸೋತ ಗಳಿಗೆಗಳಿಂದ ಕಲಿಯಬೇಕು. ಸಹಿಸಿ ನಡೆಯಬೇಕಲ್ಲದೆ ಗತಿಸಿದ ಕಹಿಗೆ ದುಃಖಿಸಕೂಡದು. ಮುಂದಿನ ಕವನ ಮಿತಿ. ಸುತ್ತಲಿನ ಪ್ರಪಂಚಕ್ಕೆ ಮಿತಿ ಕತ್ತಲೆಯು, ಸ್ವಯಂ ಪ್ರಕಾಶಕ್ಕೆ ಮಿತಿಯೇ ಬೆಳಕು. ಸಹನೆ ಸಮಾಧಾನವಿರಲು ಮನಸ್ಸು ಮಿತಿಯಲ್ಲಿರಬೇಕು. ಮನ ಕದನಲೀನವಾದರೆ ಸಹನೆಗೆಲ್ಲಿಹುದು ಮಿತಿಯು. ಮುಂದಿನ ಕವನದ ಶೀರ್ಷಿಕೆ ಮಿನುಗುತ್ತಾರೆ. ನಭೋಮಂಡಲದಿಂದ ಅಂಗಳ ಕಿಳಿದು ಬಂದ ತಿಂಗಳೂರಿನ ಬೆಳದಿಂಗಳು. ಮರಗಳೆಲೆಯ ಮರೆಯ ಮೀರಿ ಇರುಳಿಗುರುಳಿ ತರಳೆಯ ನೆರಳರಳಿಸಿತು ಶಶಿಕಂಗಳು. ಕೊರಳೊಳು ಹಾರ ಬೆರಳೊಳು ಉಂಗುರ ಕಾರಿರುಳ ಕೆಳಗಿವಳು ತಾರಾಗಣದಂತೆ ಕಂಗೊಳಿಪಳು. ಮುಂದಿನ ಕವನ ಬತ್ತಿ ತತ್ತಿ. ಕವನದ ಶೀರ್ಷಿಕೆ ಎಷ್ಟು ಮಜವಾಗಿದೆ ಅಂತಂದ್ರೆ, ಬತ್ತಿಯನ್ನ ದೀಪಕ್ಕೆ ಹೋಲಿಸಿ ತತ್ತಿಯನ್ನ ಒಂದು ಜೀವಕ್ಕೆ ಹೋಲಿಸಿ ಬರೆಯಲಾದಂತಹ ಕವನ ಇದು. ಬತ್ತಿ ತತ್ತಿಗಳೆರಡು ಭವಿಷ್ಯ ಬೆಳಗುವ ಜ್ಯೋತಿ. ಬತ್ತಿಗೆ ಬಿಸಿ ಶಾಖದ ನಿರಂತರತೆ, ಹಣತೆಗೆ ಬೆಳಕಿನ ದೀಪ್ತಿ, ತತ್ತಿಗೆ ಕಾವಿನ ನಿರಂತರತೆ, ಜೀವದ ಜನನಕ್ಕೆ ಸ್ಫೂರ್ತಿ. ಬತ್ತಿ ಹತ್ತಿ ಉರಿದರೆ ಜೀವದ ದಹನ. ಜೀವಿಯಾದ ತತ್ತಿಗೆ ತುತ್ತಿಡುವಲ್ಲಿ ತಪ್ಪಿದರೆ ಜೀವನ ಹನನ. ಮುಂದಿನ ಕವನ ಮೌನ ಬಂಗಾರ. ಕವನ ಶೀರ್ಷಿಕೆ ಮೌನದ ಬಗ್ಗೆ ಮಾತನಾಡಿದರು, ಆದರೆ ಕವನದಲ್ಲಿ ಮಾತಿನ ಬಗ್ಗೆಯೇ ವಿಶ್ಲೇಷಣೆ ಇದೆ. ಹಳೆಯದೆಲ್ಲ ಸಂಬಂಧ ಮುಗಿಸುವುದು ಒಂದು ಮಾತು. ಸಾವಿರ ಖುಷಿಯ ಅಂದ ಮರೆಯಾಗಿಸುವುದು ಅದೇ ಒಂದು ಮಾತು. ಶ್ರೇಷ್ಠತೆಯ ಬದಲು ಕ್ಷಮೆಯದಾದರೆ ಆ ಒಂದು ಮಾತು. ನೆಮ್ಮದಿಗೆ ದಾರಿ ತೋರುವುದು ಅದೇ ಒಂದು ಮಾತು. ಮುಂದಿನ ಕವನ ಭಾವನೆಯ ಭಾಷೆ. ಭಾಷೆ ಅರ್ಥವಾಗುವವಗೆ ಮಾತಿಗೆ ಬೆಲೆ ಸಿಗುವುದಿಲ್ಲ, ಮೌನಕ್ಕೆ ನೆಮ್ಮದಿ ನಿಲುಕುವುದಿಲ್ಲ ವ್ಯತ್ಯಾಸವುಳ್ಳ ವ್ಯಕ್ತಿತ್ವದ ಎದುರಿಗೆ. ಮುಂದಿನ ಕವನದ ಶೀರ್ಷಿಕೆ ಒಗ್ಗಟ್ಟು. ಈ ಕವನ ಒಗ್ಗಟ್ಟು ಅನ್ನೋ ಶೀರ್ಷಿಕೆಯನ್ನ ಹೊಂದಿ ಒಂದರಿಂದ ಹನ್ನೊಂದಾಗಿ ಎಷ್ಟು ಗೊಂದಲದ ಗೂಡಾಗುತ್ತದೆ ಎಂಬುದನ್ನ ವಿವರಿಸುತ್ತದೆ. ನಭವೊಂದು ಭುವಿಯೊಂದು ಹರಿವ ಜಲವೊಂದು ಉರಿವ ಜ್ವಾಲೆಯೊಂದು. ಹೊಳೆವ ಬೆಳಕೊಂದು ಇಳೆಯ ಹಸಿರೊಂದು. ಜೀವಿಯೊಳಿಹ ಜೀವವೂ ಒಂದು. ಮೂಳೆ ನರ ಮಾಂಸದ ತಳಿಕೆ ಎನಗೆಗಳಿಕೆ
1: ಎಂದೊಪ್ಪಿದರೆ ನರಮಾನವನೂ ಒಂದು. ಒಂದರೊಳಗಿನ್ನೊಂದಾಗಿ ಇಂದಿಗೀಜಗ ಹನ್ನೊಂದು ಗೊಂದಲದ ಗೂಡಾಗಿ ಒಂದರೊಳಗಿನ್ನೊಂದಾಗಿ
0: ಇಂದಿಗೆ

ಈ ಜಗ ಹನ್ನೊಂದು ಗೊಂದಲದ ಗೂಡಾಗಿ ಸ್ವಾರ್ಥವನ್ನಪ್ಪಿದರೆ ಸಾರ್ಥಕತೆಯಲ್ಲಿಹುದು ನರಜನ್ಮಕ್ಕೆ, ಸ್ವಾರ್ಥವನ್ನಪ್ಪಿದರೆ ಸಾರ್ಥಕತೆಯಲ್ಲಿಹುದು ನರಜನ್ಮಕ್ಕೆ. ಈ ಕವನದ ಶೀರ್ಷಿಕೆ ಸಾಧನೆ. ಸಾಧನೆ ನಿಮಿಷದೊಳಗಿನ ಸೃಷ್ಟಿಯಲ್ಲ, ಸಾಧನೆ ನಿಮಿಷದೊಳಗಿನ ಸೃಷ್ಟಿಯಲ್ಲ, ದಿನ ರಾತ್ರಿಯ ಕನಸು, ಸಹನೆಯ ನಿರಂತರ ತಪಸ್ಸು. ಸಾಧನೆ ನಿಮಿಷದೊಳಗಿನ ಸೃಷ್ಟಿಯಲ್ಲ, ದಿನರಾತ್ರಿಯ ಕನಸು, ಸಹನೆಯ ನಿರಂತರ ತಪಸ್ಸು. ಅಂತರವಿಡದೆ ಅನಂತದಲ್ಲಿ ನಿಲ್ಲಬಲ್ಲ ಪರಿಶ್ರಮ ಅಡಗಿದ ತೇಜಸ್ಸು. ಅಂತರವಿಡದೆ ಅನಂತದಲ್ಲಿ ನಿಲ್ಲಬಲ್ಲ ಪರಿಶ್ರಮ ಅಡಗಿದ ತೇಜಸ್ಸು. ಸಮಯದ ಆರಂಭದಿಂದ ಸ್ಥಿರವಾದ ಮನಸ್ಸಿನೊಳಗಿನ ಹುಮ್ಮಸ್ಸು. ಸಮಯದ ಆರಂಭದಿಂದ ಸ್ಥಿರವಾದ ಮನಸ್ಸಿನೊಳಗಿನ ಹುಮ್ಮಸ್ಸು. ಮುಂದಿನ ಕವನದ ಶೀರ್ಷಿಕೆ ಸುಜನ. ನಾವಿಗನ ಕೈಗೆ ತೇಲುವ ಕೋಲಾಗು, ನಾವಿಗನ ಕೈಗೆ ತೇಲುವ ಕೋಲಾಗು, ಗುರುವಿನ ಕಾಲಿಗೆ ಹಾವಿಗೆಯಾದರಾಗು. ನಾವಿಗನ ಕೈಗೆ ತೇಲುವ ಕೋಲಾಗು, ಗುರುವಿನ ಕಾಲಿಗೆ ಹಾವಿಗೆಯಾದರಾಗು. ದೇವನ ಕೊರಳಿಗೆ ಹೂವಿನ ಹಾರವಾದರಾಗು, ದೇವನ ಕೊರಳಿಗೆ ಹೂವಿನ ಹಾರವಾದರಾಗು. ಪಾಮರನಾದರೆ ಸುಕರ್ಮದಿ ಪಾವನನಾಗು, ಪಾಮರನಾದರೆ ಸುಕರ್ಮದಿ ಪಾವನನಾಗು. ಏನಾದರೂ ಆಗು ಪರೋಪಕಾರಿ ಸಜ್ಜನನಾಗು, ಏನಾದರೂ ಆಗು ಪರೋಪಕಾರಿ ಸಜ್ಜನನಾಗು. ಈ ಕವನದಲ್ಲಿ ಕವಿ ಏನ್ ಹೇಳ ಬಯಸ್ತಾನೆ ಅಂತಂದ್ರೆ, ಏನಾದರೂ ಆಗು ಆದರೆ ಸಜ್ಜನನಾಗು, ನಾವಿಗನ ಕೈಗೆ ತೇಲುವ ಕೋಲಾಗು ನಾವಿಗನಿಗೆ ಉಪಕಾರವಾಗಬೇಕು, ಗುರುವಿನ ಕಾಲಿಗೆ ಹಾವಿಗೆಯಾದರಾಗು. ಗುರು ಅನ್ನೋ ಒಂದು ಗೌರವದಿಂದ ಕಾಲಿಗೆ ಹಾವಿಗೆ ಅಂದ್ರೆ ಪಾದುಕೆ, ಪಾದುಕೆಯಾದಾಗ ಆ ಜನ್ಮಕ್ಕೊಂದು ಸಾರ್ಥಕತೆ ಸಿಗ್ತದೆ. ದೇವನ ಕೊರಳಿಗೆ ಹೂವಿನ ಹಾರವಾಗುವಂತಂದ್ರೆ ಆ ದೇವರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸಿ, ಹೂವು ಒಂದು ದಿನ ಅರಳಿ ಬಾಡುವ ಮೊದಲು ಅದೊಂದು ತ್ಯಾಗ ಮನೋಭಾವನೆ ಒಂದಿರ್ತದೆ. ಸುಕರ್ಮದಿ ಪಾವನನಾಗುವಂತಂದ್ರೆ ಯಾವಾಗಲೂ ಸತ್ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಈ ಸಾಲು ಹೇಳುತ್ತದೆ. ಏನಾದರೂ ಆಗು ಪರೋಪಕಾರಿ ಸಜ್ಜನನಾಗುವಂತಂದ್ರೆ ಈ ಕವನದಲ್ಲಿ ಅಂತ್ಯವಾಗಿ ಪರೋಪಕಾರಿಯಾದ್ರೆ ನಾವು ಸಜ್ಜನರಾಗಬಹುದು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತದೆ. ಸ್ವಪ್ರಚೋದಕ ಸ್ವಯಂ ಪ್ರೇರಕ, ಇದು ಮುಂದಿನ ಕವನದ ಶೀರ್ಷಿಕೆ. ಸ್ವಪ್ರಚೋದಕ ಸ್ವಯಂ ಪ್ರೇರಕ. ಜೀವಜಲ ಸಾಗರದಿ ಜೀವನವೆಂಬ ನಾಮೆಯಲ್ಲಿ, ಜೀವಜಲ ಸಾಗರದಿ ಜೀವನವೆಂಬ ನಾಮೆಯಲ್ಲಿ ಸಾಗುತಿಹ ಪಯಣಿಗ ನಾನು. ಜೀವಜಲ ಸಾಗರದಿ ಜೀವನವೆಂಬ ನಾಮೆಯಲ್ಲಿ ಸಾಗುತಿಹ ಪಯಣಿಗ ನಾನು. ಸುಳಿನನ್ನ ಸೆಳೆದರು ಗೋರ್ಕಲ್ಲು ತಡೆದರು, ಸುಳಿನನ್ನ ಸೆಳೆದರು ಗೋರ್ಕಲ್ಲು ತಡೆದರು, ತೀರ ಸೇರುವ ಛಲ ಹೊತ್ತವನು ನಾನು, ತೀರ ಸೇರುವ ಛಲ ಹೊತ್ತವನು ನಾನು. ಸೋತರೂ ಜಗ್ಗದೆ ತಡೆಗೋಡೆಗೂ ಕುಗ್ಗದೆ, ಸೋತರೂ ಜಗ್ಗದೆ ತಡೆಗೋಡೆಗೂ ಕುಗ್ಗದೆ, ನಾನು ನಾನೆಂಬ ವಿಶ್ವಾಸದಲ್ಲಿ ಪೂರ್ಣ ಪ್ರತಿಮೆಯಾಗಬೇಕು ನಾನು, ನಾನು ನಾನೆಂಬ ವಿಶ್ವಾಸದಲ್ಲಿ ಪೂರ್ಣ ಪ್ರತಿಮೆಯಾಗಬೇಕು ನಾನು. ಮುಂದಿನ ಕವನದ ಶೀರ್ಷಿಕೆ ಕಾಲ ಶಿಕ್ಷಕ. ಜೀವನ ಬವಣೆಯೋಳು ಸಾಗುವ ನೌಕೆಗೆ ಪಯಣವ ಯಾರು ಕಲಿಸುವವರು, ಜೀವನ ಬವಣೆಯೋಳು ಸಾಗುವ ನೌಕೆಗೆ ಪಯಣವ ಯಾರು ಕಲಿಸುವವರು. ಕಾಲವೇ ಉತ್ತರವು ಅನುಭವವೇ ಶಿಕ್ಷಣವು, ಕಾಲವೇ ಉತ್ತರವು ಅನುಭವವೇ ಶಿಕ್ಷಣವು, ಅದರೆದುರು ಯಾರು ಹಿರಿಯರಿಹರು. ಮುಂದಿನ ಕವನದ ಶೀರ್ಷಿಕೆ ನಂಬಿಕೆ. ನಂಬಿಕೆಗೆ ದ್ರೋಹವೆಂಬುದು ಇನ್ನೋರ್ವ ಮಾಡುವ ಕೃತ್ಯವಲ್ಲ, ನಂಬಿಕೆಗೆ ದ್ರೋಹವೆಂಬುದು ಇನ್ನೋರ್ವ ಮಾಡುವ ಕೃತ್ಯವಲ್ಲ, ನಂಬಬೇಕಾದರೆ ನಂಬಿಕೆಗೆ ಅರ್ಹರೋ ಎಂದರಿವುದು ಎಂಬ ಕೃತ್ಯ. ನಂಬಬೇಕಾದರೆ ನಂಬಿಕೆಗೆ ಅರ್ಹರೋ ಎಂದರಿವುದು ಎಂಬ ಕೃತ್ಯ. ನಂಬಿದವರ ನತಿಯಾಗಿ ನಂಬುವುದು ಅತಿಶಯದ ಕೃತ್ಯ, ನಂಬಿದವರನ್ನು ಅತಿಯಾಗಿ ನಂಬುವುದು ಅತಿಶಯದ ಕೃತ್ಯ. ಮಿತಿಯೊಳಿರಲು ನಂಬಿಕೆ ಎಂಬುದು ಬದುಕಿಗೆ ಬೆಳಕನೀಯುವ ಸತ್ಯ, ಮಿತಿಯೊಳಿರಲು ನಂಬಿಕೆ ಎಂಬುದು ಬದುಕಿಗೆ ಬೆಳಕನೀಯುವ ಸತ್ಯ, ಅಂತರಂಗದ ಮಿಥ್ಯವನಳಿಯುವ ತತ್ವ. ಮುಂದಿನ ಕವನದ ಶೀರ್ಷಿಕೆ ಅವಳಂತರಾಳ. ಅವಳು ನಿರಂತರ ಮೌನಿ ಆದರೆಂದಿಗೂ ಮಾತು ನಿಲ್ಲಿಸದವಳಲ್ಲ, ಅವಳು ನಿರಂತರ ಮೌನಿ ಆದರೆಂದಿಗೂ ಮಾತು ನಿಲ್ಲಿಸಿದವಳಲ್ಲ, ಅವಳು ಸದಾ ಹಸನ್ಮುಖಿ ಆದರೆ ಅವರಳಂತರಂಗವೆಂದಿಗೂ ಅಳುವ ನಿಲ್ಲಿಸಲಿಲ್ಲ, ಅವಳು ಸದಾ ಹಸನ್ಮುಖಿ ಆದರೆ ಅವಳಂತರಂಗವೆಂದಿಗೂ ಅಳುವ ನಿಲ್ಲಿಸಲಿಲ್ಲ, ಅವಳು ಸಾಮರಸ್ಯ ಮನೋಭಾವದವಳು, ಅವಳು ಸಾಮರಸ್ಯ ಮನೋಭಾವದವಳು ಆದರೆ ಅವಳೊಳಗಿನ ಯುದ್ಧ ಎಂದಿಗೂ ಮುಗಿಯುವುದಿಲ್ಲ, ಆದರೆ ಅವಳೊಳಗಿನ ಯುದ್ಧ ಎಂದಿಗೂ ಮುಗಿಯುವುದಿಲ್ಲ. ಈ ಕವನದಲ್ಲಿ
ಶೀರ್ಷಿಕೆಯ ಹೇಳುವಂತೆ ಅವಳ

0: ಅಂತರಾಳ. ಇಲ್ಲಿ ಬಾಹ್ಯ ಪ್ರಪಂಚ ಹಾಗೂ ಅವಳ ಅಂತರಾಳದೊಳಗಿನ ಒಂದು ಮಾತುಕತೆಯನ್ನು ಕವನವನ್ನಾಗಿ ರೂಪುಗೊಳಿಸಲಾಗಿದೆ.
1: ಇದುವರೆಗೆ ಶಾಂತಲಾ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇನ್ನು ಮುಂದೆ ಕುಮಾರ್ ಶಿವಪುತ್ರಪ್ಪ ಬಡಗೇರ್ ಅವರಿಂದ ಸುಗಮ ಸಂಗೀತ. ಈಗ ಕೇಳಿ ವಿ ಸಿ ಐರ್ಸಂಗ್ ಅವರ ರಚನೆ.

0: ಇದುವರೆಗೆ ಕುಮಾರ್ ಶಿವಪುತ್ರಪ್ಪ ಪಡಗೇರ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಇದು ಇಂದಿನ ಯುವವಾಣಿ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೇ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಶಾಂತಮ್ನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
5: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಆರಂಭದಲ್ಲಿ ಕೇಳಿ. ಸಾಜನ್ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಂಕಜ್ ಉದಾಸ್.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಲ್ಮೆಯ ಕೇಳುಗರೆ,
4: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
3: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
4: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
3: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
4: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
5: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
3: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
4: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ
3: ವಚನಾಮೃತ.
6: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
7: ಆದ್ರೆ ಈಗ

0: ವಿದ್ಯಾರ್ಥಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಸಂಗಮ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಮುಖೇಶ್ ಅವರು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಪ್ರಸಾರವಾಯಿತು.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ ಆರಂಭದಲ್ಲಿ ಕೇಳಿ ಜಯಶ್ರೀ ಅವರ ಸ್ವರದಲ್ಲಿ ಮಾಸ್ತಿ ವೆಂಕಟೇಶ್ ಅವರ ರಚನೆ.

0: ಅಜ್ಜಿ ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಇದುವರೆಗೆ ಸ್ವರ ಸೌರಭ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಆಕಾಶವಾಣಿ ಧಾರವಾಡ.
4: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
5: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ.

0: ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
1: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಾವು ನಿವೃತ್ತರ ಅನುಭವಗಳನ್ನು ಕೇಳಿದ್ವಿ. ಬೇರೆ ಬೇರೆ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಿಮಗೆ ಕೇಳಿಸ್ತಾ ಬಂದ್ವಿ. ಆತ್ಮೀಯ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಬಾನುಲಿಯ ನಟ, ಹವ್ಯಾಸಿ ಕಲಾವಿದ, ಜೊತೆಗೆ ಕರ್ನಾಟಕ ಬ್ಯಾಂಕ್ ನಿವೃತ್ತ ಉದ್ಯೋಗಿಯಾಗಿರುವಂತಹ ಶ್ರೀ ಉಮೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನೀವು ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸನ್ನ ಹಿಂದಕ್ಕೆ ತಗೊಂಡು ಹೋದ್ರೆ ಆಕಾಶವಾಣಿಯಿಂದ ಮೂಡಿ ಬರುವಂತ ಹತ್ತು ಹಲವು ನಾಟಕಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಾಸ್ಯಭರಿತ ನಾಟಕಗಳಲ್ಲಿ ಎದ್ದು ಕೇಳುವಂತಹ ಧ್ವನಿ ಉಮೇಶ್ ನಾಯಕ್ ಅವರು.
2: ದೇವ್ರ ಸಿಕ್ಕಂಗ್ ಸಿಕ್ಕಿರ್ ನೋಡ್ರಿ ಪಾಟೀಲ್ರ, ಜಬರ್ದಸ್ತಿಲಿ ನಿಮ್ ಛತ್ರಾಗ ಹೋಗ್ಕೊಂಡಿ ಅಂತ ತಿಳಿಬ್ಯಾಡ್ರಿ. ಏನ್ ಮಳಿ ಇದು, ಅನಾಹುತ ಬಿಡ್ರಿಪ್ಪ. ಹಚ್ಚೋಡಿಲಿ ಕಟ್ಟದ ಒಂದಳತಿ ಸಮಯದರಾಗಿಂತ ಮಳಿ ಆಗಿದ್ದಿ ನೋಡ್ರಿ. ಅಲ್ಲ, ಇನ್ನೂ ನಿಮ್ ಚಷ್ಟಿ ಸ್ವಭಾವ ಬಿಟ್ಟಿಲ್ ನೋಡ್ರಿ. ಸ್ವಲ್ಪ ಛತ್ರಿ ಇತ್ತಲಾಗ ನನ್ ಕಡೆ ಹಿಡೀರಿ ಮರ್ಯಾರ, ಮೈ ತೊಯ್ತದ.
3: ಖರೆ ನಾನು ಇವ್ ಯಾರು ಅಂತ ನನಗ ಗೊತ್ತಿಲ್ರಿ.
4: ಒಬ್ಬ ನಿಮ್ಮ ನಾನ್ರಿ ಪಫ.
3: ಪಫ?
4: ಹೂನ್ರಿ, ನಾನು ಅದ ಪಫ ಅಂದ್ರ ಪಡಪೋಸಿ ಫಕೀರ.
1: ಆ ಪಾತ್ರಕ್ಕೆ ಜೀವ ತುಂಬಿ ನಿಜವಾಗಿನು ಇವರು ಒಬ್ಬ ಹಾಸ್ಯ ಕಲಾವಿದನೇ ಏನೋ ಅನ್ನುವಂತ ಕಲ್ಪನೆಯನ್ನ ನಮ್ಮ ಕೇಳುಗರಿಗೆ ಮೂಡಿಸ್ತಾ ಇದ್ದವರು ಉಮೇಶ್ ನಾಯಕ್ ಅವರು. ನಮ್ಮ ಇವತ್ತಿನ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿದ್ದಾರೆ. ಧಾರವಾಡ ಆಕಾಶವಾಣಿ ಜೊತೆಗಿನ ಅವರ ಒಂದು ನಂಟು ಹೇಗೆ ಬೆಳೀತಾ ಬಂತು, ಅದರಲ್ಲಿ ನಾಟಕ ಜೊತೆಗೆ ಹೇಗೆ ತಳಕ ಹಾಕೋಣ್ತು, ಎಷ್ಟೆಲ್ಲಾ ನಾಟಕಗಳನ್ನ ಅವರು ಮಾಡಿದ್ರು. ಕೇಳುಗರೆ, ಉಮೇಶ್ ನಾಯಕ್ ಅವರನ್ನ ನೀವು ಇಲ್ಲಿ ನೋಡದೇ ಇದ್ರು ನಾನು ನಿಮಗೆ ಕಲ್ಪನೆಯ ಚಿತ್ರ ಕೊಡ್ತಿದ್ದೀನಿ. ಬೇಂದ್ರೆ ಅವರ ಪ್ರತಿರೂಪದಂಗಿದ್ದಾರೆ. ಬೇಂದ್ರೆ ಅವರ ಸಾಕಷ್ಟು ಮಿಮಿಕ್ರಿಯನ್ನ ಅವರು ಮಾಡ್ಯಾರ, ಹೊರಗಡೆ ಮಾಡ್ಯಾರ, ಆಕಾಶವಾಣಿ ಒಳಗೆ ಮಾಡ್ಯಾರ. ಹಂಗಾಗಿ ಉಮೇಶ್ ನಾಯಕ್ ಅವರನ್ನ ನಾವು ಇವತ್ತ ಮಾತನಾಡಿಸೋಣ. ನಮಸ್ಕಾರ ಉಮೇಶ್ ನಾಯಕ್.
2: ನಮಸ್ಕಾರ ರೀ ಮೇಡಮ್. ನಮಸ್ಕಾರ.
1: ನಿಮ್ ಜೊತೆ ಮಾತಾಡೋದು ಅಂದ್ರ ಬಹಳ ಸಂತೋಷ, ಬಹಳ ಖುಷಿ ಆಗ್ತದ. ಯಾಕಂದ್ರೆ ನಾಟಕಕ್ಕ ಸ್ಕ್ರಿಪ್ಟ್ ನೊಳಗ ಏನು ದಮ್ ಇಲ್ಲದ್ರು ನೀವು ನಿಮ್ಮ ಪಾತ್ರಾಭಿನಯದ ಮೂಲಕ, ನಿಮ್ಮ ಕಂಠದ ಮೂಲಕ ಅದಕ್ಕೊಂದು ವಿಶೇಷ ಮೆರುಗನ್ನ ತಂದು ನಾಟಕಕ್ಕೆ ಜೀವಂತಿಕೆಯನ್ನ ತುಂಬಿದವ್ರು ನೀವು.
2: ಅದಕ್ಕೆ ಒಂದು ಅಂದ್ರ ಮತ್ತ ನಾನು ಆಕಾಶವಾಣಿಗೆ ಋಣಿ ಆಗ್ಬೇಕು. ಸಣ್ಣಂದಿರ್ತ ನಮಗ ನಮ್ಮ ಅವ್ವ ಏನ್ ಮಾಡ್ತಿದ್ಲ ಅಂದ್ರ, ನಮ್ಮ ಮನೆ ಒಳಗ್ ರೇಡಿಯೋ, ನಮ್ಮಪ್ಪ ಒಂದ್ ದೊಡ್ಡ ರೇಡಿಯೋ ತಂದಿದ್ದ. ಅವಾಗ ಟಿವಿ ಹಾವಳಿದ್ದಿದ್ದಿಲ್ಲ, ಟಿವಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ. ನಮ್ದು ಪತ್ರಾವಳಿ ಚಾಳು, ನಿಮ್ಗೆ ಹೇಳ್ತೀನಿ, ಕೆಳಗ 5 ಮನಿ, ಮ್ಯಾಲ 5 ಮನಿ. ನಮ್ ಪತ್ರಾವಳಿ ಚಾಳ ಅಂದ್ರೆ ಏನಂದ್ರಿ, ಒಂದ್ ನಮೂನಿ ಸಾಂಸ್ಕೃತಿಕ ಊಣಿದ್ದಂಗ. ಇತ್ಲಾಗ ಕಟ್ಟಿ ಕೆಳಗಿಟ್ಟಿದ್ರೆ ಕಟ್ಟಿ ಆಚಾರ ಮನಿ, ಅಲ್ಲಿ ಮಂತ್ರ ಆಗಿಂತ್ರ. ಮ್ಯಾಲ ಹತ್ತು ಬಂದ್ರೆ ಒಂದೇ ಮನಿ, ನಮ್ಮ ಅರವಿ ಕುಲಕರ್ಣಿ ಮಾಸ್ತರ್ ಅಂತಿದ್ರು, ವೆಂಕಟೇಶ್ ಗೋಡಕಿಂಡಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, ಈ ಒಂದು ದೊಡ್ಡ ಬಳಗ ಅವ್ರದ್ದು ಎಲ್ಲಾರ್ದು ಅಲ್ಲೇ. ಗಿರೀಶ್ ಕುಲಕರ್ಣಿ ಅವ್ರ ಟೈಪ್ ರೈಟಿಂಗ್ ಸಪ್ಪಳ, ಉಳಿದವ್ರದೆಲ್ಲ ಮನೋಹರ್ ಕುಲಕರ್ಣಿ ಅವರು ಎಲ್ಲಾ ನಿಮ್ ಆಕಾಶವಾಣಿ ಒಳಗಿದ್ದವ್ರ ಅವ್ರು. ಒಂದೇ ಮನಿ ಮ್ಯಾಲೇನ್ ಬಾಡಿಗೆ ಇತ್ತು, ಬರೇ ತಬಲಾದ ಸಪ್ಪಳ ಇಲ್ಲ ಹಾರ್ಮೋನಿಯಂ ಸಪ್ಪಳ ಹಾಡಾಡವ್ರು. ಅತ್ಲಾಗ ಅಂದ್ರೆ ನಮ್ಗೆ ಇಷ್ಟ ಕಜ್ಜಿ. ಮೂರನೇ ಮನಿ ನಾಯಕರ ಮನಿ, ನಮ್ದೇನ್ರಿ ದೊಡ್ಡ ಮನಿ ಅಲ್ಲ, ಏನಲ್ಲ ಪಡಸಾಲಿ ಒಂದ್ ನಡಮನಿ ಮುಂದಡಿಗೆ ಮನಿ ಅಲ್ಲೇ ಮುಗಿತು, ಅದ ದೊಡ್ಡ ಮಾವನ. ಆದ್ರೂ ಅದ್ರೊಳಗೆ ನಮ್ದೆಲ್ಲ ಧಾನ್ಯ ಒಟ್ಟ ಹಾಡು ಆವು ಇವು. ಸಣ್ಣಂದಿರ್ತ ನಮಗ ನಾಟಕ ಚಟ, ಬಾರೋ ಬಾರೋ ಅದನ್ ಮಾಡ, ಈ ಪಾಠ ಮಾಡ, ಆ ಪಾಠ ಮಾಡ. ಆಕಾಶವಾಣಿ ಒಳಗಿನ ಎಲ್ಲಾ ಮಂದಿ ಇದ್ದಾಗ ನಮಗ ಆಕಾಶವಾಣಿಗೆ ಯಾವಾಗ ಹೋಗ್ಬೇಕು ಅಂತ ಗಿಳಿವಿಂಡ್ ಅಂತ ಕೇಳತಿದ್ವಿ. ವಾಟ ಆದಿತ್ಯವಾರ ದಿವಸ ಇಲ್ಲಿ ಹೆಂಗ್ ಕೂಡ್ತಿದ್ವಿ ಅಂದ್ರ, ದೊಡ್ಡದೊಂದ್ ಇಲ್ಲಿ ಈಗ ಹೊಸ ಹೊಸ ಬಿಲ್ಡಿಂಗ್ ಆಗಿದ್ ಬಿಡ್ರಿ, ಅದೇನ್ ದೊಡ್ಡ ಗಿಡ ಅದಲ್ಲ. ಮುಂಜಾನ್ ಮನ್ಯಾಗ ಸ್ನಾನ ಮಾಡಿ ಜಿಗ್ತಾನ್ ಜಿಗದ್ವಿ ಅಂದ್ರೆ ಡಬ್ಬಿ ಕಟ್ಕೊಂಡ್ ಬಂದವ್ರು ಅಲ್ಲೇ ತಿನ್ನೋದ ಎಲ್ಲ ಹುಯಿ ಅಂತ ಪಾಳಿ. ನಾ ಹೇಳ್ತೇನೆ, ನಾ ಹಾಡ್ ಹಾಡ್ತೇನೆ, ನಾ ಹೇಳ್ತೇನೆ. ಅವಾಗ
1: ರೇಡಿಯೋ
2: ಕಾಕ ಅಕ್ಕಮ್ಮ ನಾ ಎಲ್ಲಾರು ಸುಮ್ ಕುಳಿಸಿ ನಮಗ್ ಪಾಳಿ ಬರೋದ್ರಾಗ ನಮ್ಗೆ ರಗಡ ಆಗ್ತಿತ್ತು
1: ಅಂದ್ರೆ ಅವಾಗ ನೇರ ಪ್ರಸಾರ ಬೇರೆ.
2: ನೇರ ಪ್ರಸಾರ ಮುಂದ ಮತ್ತ ವಾತಾವರಣ ಮನ್ಯಾಗಂತೂ ಇದೇ ಇರ್ತಿತ್ರೆ. ನಾವ್ ಸಣ್ಣಾಗಿ ಆಕಾಶವಾಣಿ ನಾಟಕಕ್ಕೆ ಬೆನ್ನ ಹತ್ತಿದ್ವಿ ಆಡಿಷನ್. ನಿಮಗೆ ಹೇಳ್ತೀನಿ, ಆಡಿಷನ್ ತಯಾರಿ ಒಂದ್ ಭಾರಿ ತಯಾರಿ. ಅದ್ರ ನಮ್ದೊಂದು ಸ್ಕ್ರಿಪ್ಟ್ ಇರ್ತಿತ್ತು, ಇನ್ನೊಬ್ರು ಯಾರೋ ಬರ್ತಿದ್ರು. ಒಮ್ ಫಸ್ಟ್ ಟೈಮ್ ಏನಾಯ್ತು, ಎಲ್ಲಾ ಆಕಾಶವಾಣಿ ಒಳಗ ಒಮ್ ಅಪ್ರೂವ್ ಆತು, ನಾಟಕ ಮಾಡಿ ಯಾವ ನಿನ್ ಕರ್ದಾರೇನ್ಪ, ನನ್ ಕರ್ದಾರೇನ್ಪ, ಚಾಲು ಅಲ್ಲ. ಯಾರ್ ಬರ್ತಾರ ಅನ್ನೋದು ಗೊತ್ತಿದ್ದಿಲ್ರಿ, ಮತ್ ಯಾರಿಗೂ ನನಗ್ ಬಂದದ ಅಂತ ಹೇಳ್ತಿದ್ದಿಲ್ಲ.
1: ಕಾನ್ಫಿಡೆನ್ಸ್
2: ಇರ್ತದೆ ನಮಗೇನ್ರಿ, ನಮ್ಗೆ ಯಾವಾಗ ಬರ್ತದ ಅಂತ ಹಂಗ. ನನಗ್ ಟುಕ್ಕು ಟುಕ್ಕು ಟುಕ್ಕು ಹತ್ಯ ಏನ್ಪ ಮರಯ್ಯ, ನನ್ ಸಿಲೆಕ್ಟ್ ಆಗ್ತದೆ. ನಿಮ್ಗೆ ಹೇಳ್ತೇನೆ ಮಜಾ, ಒಂದೇ ದಿವಸ ಬಂದ್ ನನ್ ಮುಗಿತ್ತು, ಎರಡನೇ ದಿವಸ ಬಂದ್ ಕೂಡ, ಮೂರನೇ ದಿವಸ ಬಂದ್ ಕೂಡ, ಕಡಿಕ್ ಹೊರಗ್ ಬಂದವ್ರ ಯಾರೋ ಅಂದ್ರೆ ಏನಪ್ಪ ಮತ್ ಇನ್ನೊಂದ್ ಏನ್ರ ಆಫರ್ ತಗೊಂಡು ಹೋಗವನು ಎಡಿಷನ್ ಅದದ್ದು ಇಲ್ರಿ ಇಲ್ರಿ ಇಲ್ರಿ ಅಂದ ಅವನ. ನಾ ಜಗ ಖಾಲಿ ಮಾಡಿದ್ ಅಂದ್ರ ಆ ನಮನಿ ನಮಗ ಆಕಾಶವಾಣಿ ಮಾಡುವಂತ ಒಂದು ಹುರು ಅದ ಏನ ಏನ ಅನ್ರಿ ನೀವು. ಆಕಾಶವಾಣಿ ಅಂದ್ರೆ ಆಕಾಶವಾಣಿನ.
1: ಈಗ ಉಮೇಶ್ ಅವ್ರು ಯಾವಾಗ ಧ್ವನಿ ಪರೀಕ್ಷೆ ಮಾಡ್ಕೊಂಡ್ರಿ ನಾಟಕಕ್ಕೆ?
2: ಈ ಅದ್ ಖರೇನ ನೆನಪಿಲ್ಲ ನಮ್, ಯಾಕಂದ್ರೆ ಬಹಳ ವರ್ಷ. ಅವಾಗ ಯಮುನಾ ಮೂರ್ತಿ ಅವರು ಮುಂದೆ ಬರ್ಬರ್ತಾ

0: ಪ್ರಭಾಸ್ರವರು
1: ಪ್ರಭಾಸ್ರವರು ನನ್ನ ಭಾಗ್ಯ ಅಂದ್ರ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಅವರ ಜೊತೆಗೆ ಮಾಡಿದಂತಹದ್ದು. ನಿರ್ದೇಶನ ಅಂದ್ರ ಯಮುನಾ ಮೂರ್ತಿ ಅನ್ರಿ, ನಮ್ಮ ಧ್ವನಿಯ ಮೂಲಕ ಆ ಒಂದು ಭಾವವನ್ನನ್ರಿ ಅಥವಾ ಸಂಭಾಷಣೆಯನ್ನನ್ರಿ, ಆ ಒಂದು ಸೀನ್ ಮನೆಯೊಳಗಾದಂತ ಅದನ್ನ ಎಷ್ಟು ಚಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅಂದ್ರ ಅದ್ಭುತ ನಿರ್ದೇಶಕರು.
2: ಅರೇ ಭಯ್ಯ, ಇದು ಪ್ರಗತಿಪುರಂದಕ್ಕೂ ಹೋಗೋ ರೈಲು ಕ್ಯಾಜಿ
3: ಹೌದಂತ ಹೇಳಿಲ್ಲ ನಿಮಗೆ, ಮೂರ್ ಸಲ ಕೇಳಿದ್ರಿ ಅದನ್ನ. ಹೊಳ್ಳ ಮಳ ಹೊಳ್ಳ ಮಳ.
2: ಅರೆ ಅರೆ ಓ ಅಣ್ಣ, ಹಿಂಗ ಅಡ್ಡ ನಿಂತಿದ್ರಿ ಕ್ಯಾ ನಮ್ದು ಕ್ಯಾ ನಿಮ್ದು ಹೆಗಲ ಮ್ಯಾಲ ಹೋಗೋದು? ಅರೆ ಅರೆ ಅರೆ ಜರ ಸರ್ಕೋದಿ.
0: ಮತ್ತ ಅವಾಗ ಹೆಂಗಿತ್ತು ಅಂದ್ರ ಒಂದ್ ನಾಟಕ ತಯಾರಾಗ್ತದ ಆಕಾಶವಾಣಿ ಅಂದ್ರ ಎರಡು ಮೂರು ದಿನ ಹಬ್ಬದ ಸಂಭ್ರಮ.
1: ಹೌದಿಲ್ಲ,
0: ಒಂದ್ ರಿಹರ್ಸಲ್ ಅನ್ನೋದು, ಒಂದ್ ದಿನ ರೆಕಾರ್ಡಿಂಗ್, ಒಂದೇ ದಿನ ಮುಗಿಲಿಲ್ಲ ಮತ್ತ ಮರುದಿವಸ ಬರುವುದು. ಅಂದ್ರೆ ಒಂದ್ ಮೂರು ದಿವಸ ಎಲ್ಲಾ ಕಲಾವಿದರದ ಒಂದು ಜಾತ್ರೆ.

0: ಹೇಗಿತ್ತು ಅಂದ್ರೆ, ಒಂದು ನಾಟಕ ತಯಾರಾಗ್ತದ ಆಕಾಶವಾಣಿ ಅಂದ್ರೆ ಎರಡು ಮೂರು ದಿನ ಹಬ್ಬದ ಸಂಭ್ರಮ.
1: ಹೌದಿಲ್ಲ,
0: ಒಂದು ರಿಹರ್ಸಲ್ ಅನ್ನೋದು, ಒಂದು ದಿನ ರೆಕಾರ್ಡಿಂಗು, ಒಂದೇ ದಿನ ಮುಗಿಲಿಲ್ಲ ಮತ್ತೆ ಮರುದಿವಸ ಬರುವುದು ಅಂದ್ರೆ ಒಂದು ಮೂರು ದಿವಸ ಎಲ್ಲಾ ಕಲಾವಿದರದ ಒಂದು ಜಾತ್ರೆ
1: ಹಬ್ಬ ಅಂದ್ರೆ. ನಿಮ್ಗೆ ಹೇಳ್ತೇನೆ ಇನ್ನೂ ನೆನಪದ ಮೇಡಮ್, ನಿಮ್ಗೆ ಹೇಳ್ತೇನೆ ಕಾಯಂ ಸೀರು ಬಂದು ಕೊಡೋರು. ಫಸ್ಟ್ ದಿವಸ ಏನ್ ಹೇಳ್ತೇವ್ರು, ಯಾರು ತಡ ಆಗಿ ಬರ್ತಾರ ಮರುದಿವಸ ಅವ್ರು ಚಾ ಕುಡಿಸ್ಬೇಕು, ಟಿಫಿನ್ ಮಾಡಿಸ್ಬೇಕು. ಅದು ಪರಂಪರ, ಬಹುಶಃ ನಮ್ಮ ಹಳೆಯ ಕಲಾವಿದರು ಎಲ್ಲರೂ ಕೂಡಿದ್ರೆ ಇನ್ನೂ ನಾವು ಅನುಸರಿಸ್ತೇವೆ ಅದನ್ನ.
0: ಈಗ ಸುಮಾರು ಎಷ್ಟು ನಾಟಕದೊಳಗೆ ಮಾಡಿದ್ರು ರಮೇಶ್ ಅವರು?
1: ಬಹುಶಃ 50-60 ದಾಟಿರ್ಬಹುದು, ಅಥವಾ ಹತ್ರ ನನ್ನ ವಯಸ್ಸು 65 ಆಗಿದೆ, ಬಹುಶಃ ಅಲ್ಲಿ ತನಕ ದಾಟಿರ್ಬಹುದು ಅನ್ನೋದಂತ ನನ್ಗೆ
0: ಅನಿಸ್ತಾ. ಹೋಗಿಲ್ಲ ನೀವು, ಈಗ ನಾವ ಕರೆದ ಮೇಲೆ ಸುಮಾರಷ್ಟು ನಾಟಕಗಳನ್ನು ಮಾಡಿವಿ. ನಿಮ್ದು ಕಮಲಾಬಾಯಿ ಕಂಗ್ಲೀಷ್ ಪುರಾಣ ಆಗ್ಲಿ, ಪಪ್ಪ ಬಬಮ್ಮ ಆಗ್ಲಿ, ಮತ್ತೆ ಸಾಕಷ್ಟು ರಾಷ್ಟ್ರೀಯ ನಾಟಕಗಳಲ್ಲಿ ಮಾಡಿರಿ. ನಿಮಗಂತೂ ಇಂಗ್ಲಿಷ್ ಅಂದ್ರೆ ಅಲರ್ಜಿ.
2: ಹೌದು, ನಾನು ಕನ್ನಡದ ಕಟ್ಟಾಳು, ಹಂಗಂತ ನನ್ ಇಂಗ್ಲಿಷ್ ಬರಂಗಿಲ್ಲ ಅಂತೇನ್ ತಿಳಿಬೇಡ. ನಿನ್ನಂಗ ಕಮ್ರಿ, ಸಿಟ್ರಿ, ಸ್ಟ್ಯಾಂಡ್ ರೀ ಅಂದ್ರ ಕಂತ್ರಿ ಕಂಗ್ಲೀಷ್ ಅಂತಾರ, ಯಾರ ಕೇಳಿಸಿಕೊಂಡ್ರ ನಗತಾರ ಆತು.
3: ಸದ್ಯಕ್ಕ ನಾವೊಬ್ಬನೇ ಕೇಳಿಸಿಕೊಂಡೇನ್ ಹೇಳ್ರಿ ಮಾಮ.
2: ಬಂದು ನೋಡುವ ನಿನ್ನ ತಮ್ಮ ಗೋಪಿ, ಅವನ ಎದುರಿಗಾಗ್ಲಿ ನಿನ್ನ ಕಂಗ್ಲೀಷ್ ಭಾಷಾ ಪ್ರದರ್ಶನ.
3: ಕಂಗ್ಲೀಷು ಇದ್ಯಾವ ಭಾಷಾ ರೀ ಮಾಮ?
2: ಏ ಗೋಪಿ, ಬಟ್ಲರ್ ಇಂಗ್ಲಿಷ್ ನ್ಯಾಗ ಕನ್ನಡ ಮಿಕ್ಸ್ ಮಾಡಿ ನನಗೂ ಇಂಗ್ಲಿಷ್ ಬರ್ತದ ಅಂತ ದೊಡ್ಡಿಸ್ತನ ತೋರಿಸ್ಲಿಕ್ಕೆ ಮಾತಾಡ್ತಾರಲ್ಲ, ಅದ ಕಂಗ್ಲೀಷ್ ಏನಪ್ಪಾ?
3: ತಿಳಿತು ತಿಳಿತು, ನಾ ಬರುವಾಗ ಒಂದೆರಡು ಶಬ್ದ ಕಿವಿಗೆ ಬಿದ್ವು, ಕಮ್ರಿ ಸಿಟ್ರಿ. ಹೌದಲ್ಲ ಅಕ್ಕ?
0: ನೀ ಸುಮ್ನಿರೋ ಗೋಪಿ, ನಾ ಇಂಗ್ಲಿಷ್ ಮಾತಾಡಿದ್ರ ನಿಮ್ ಮಾಮಾಗ ಸ್ಟಮಕ್ ಫೈರ್. ಗೋಪಿ,
3: ಸ್ಟಮಕ್ ಫೈರ್?
2: ಹೊಟ್ಟಿ ಕಿಚ್ಚು ಅಂತ.
3: ಓ, ಕೂಲಾತು
2: ತಣ್ಣಗಾತು ಅಂದೇನು?
0: ಅಯ್ಯೋ, ನನ್ ತಲೆಗ್ ಒಂದಿಷ್ಟು ಅಂದಂಗ ಕಪ್ನಾಗ ಚಹಾ ಹಾಕಿಟ್ಟಿದ್ದೆ, ಕೋಲ್ಡ್ ಆಗಿ ಹೋತು ಏನೋ. ರೀ, ಹಾಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ವೇಟ್ ರೀ,
3: ವೇಟ್ ಮಾಡೋದ್ರಿಂದ ನಮ್ಮ ವೇಟ್ ಏನು ಕಡಿಮೆ ಆಗುದಿಲ್ಲ ಯಾಕ್ರಿ ಮಾಮ?
2: ಏನೋಪ್ಪ, ನಿನ್ನಕ್ಕ 2nd PUC 2 ಸರಿ ಡುಮ್ಕಿ ಹೊಡೆದು ಓದಿಗೆ ಶರಣ ಅಂದಕೇನ್ಪ. ಅಲ್ಲೂ ಈಗ ತಲೆಯಾಗ ಒಮ್ಮಿಲೆ ಇಂಗ್ಲಿಷ್ ಉಚ್ಚ ಯಾಕೆ ಹೋಗಿತ್ತು ಅಂತ ತಿಳಿವಲ್ತು ಗೋಪಿ?
0: ತಿಳ್ಕೊಳ್ಳೋ ಅಷ್ಟು ವ್ಯವಧಾನ, ಐ ಮೀನ್ ಪೇಷನ್ಸ್ ಎಲ್ಲದರಿ ನಿಮಗ?
1: ಮನೆ ಮನೆಯಲ್ಲಿ ನನಗೆ ಬಹಳ ಖುಷಿ ಕೊಟ್ಟಂತಹ ಒಂದು ಬಹಳ ಖುಷಿ ಕೊಟ್ಟಂತಹ ಆ ಒಂದು ಸರಣಿ ಬಂತು. ಖರೆ ನನ್ನ ಆನಂದವಾದಂತಹ ಒಂದು,
0: ಅದು ಸ್ಕ್ರಿಪ್ಟ್ ಬೇರೆಯವರು ಬರೀತಿದ್ರು, ನೀವು ಭಾಗವಹಿಸಿದ್ರಿ.
1: ಹೌದು ಹೌದು,
0: ವೃತ್ತಿಯಿಂದ ತಾವು ಕರ್ನಾಟಕ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದೀರಿ. ಈ ವೃತ್ತಿ ಮಾಡ್ತಾ ಮಾಡ್ತಾ ಈ ಆಕಾಶವಾಣಿ ನಾಟಕ ಇಲ್ಲಿ ಕರೆ ಬಂದಾಗ, ಈಗ ನಾನು ನಿಮ್ಗೆ ಹೇಳಿದೆ ಅವಾಗ ಒಂದು ಸಂಭ್ರಮ ಇರ್ತಿತ್ತು, 2 ದಿನ 3 ದಿನ ಪ್ರತಿ ಸಲ ರಜೆ ಹಾಕೊಂಡ್ ಬರ್ಬೇಕು, ಹಿಂಗಾಗ ನಿಮಗೇನು ಅದು ವೃತ್ತಿಗೆ ಧಕ್ಕೆ ಆಗ್ಲಿಲ್ಲ?
1: ಇಲ್ಲ ಇಲ್ಲ, ಯಾಕಂದ್ರ ಆಕಾಶವಾಣಿ ಅನ್ರಿ ಅಥವಾ ನಮ್ಮ ತಂದೆ ಕೊಟ್ಟಂತ ನಮ್ಮ ವಾತಾವರಣ ಅನ್ರಿ, ಇದೇನು ಒಂದು ಸಂಸ್ಕಾರ. ನಮ್ಮ ವೃತ್ತಿ ಬ್ಯಾಂಕ್ ನೌಕರಿ ಆದ್ರು ಕೂಡ ಪ್ರವೃತ್ತಿ, ಇದು ನಮ್ಗೆ ಎಷ್ಟು ಸಹಾಯ ಆಯ್ತು ಅಂದ್ರ, ಈ ಒಂದು ಕಲೆ ಒಂದು ಸ್ಟೇಜ್ ಮೇಲೆ ಬಂದು ಮಾತಾಡುವಂತಹ ಕಲಾವಿದನಿಗೆ ಇರುವಂತಹ ಒಂದು ಸಾಮರ್ಥ್ಯ, ಮತ್ತ ಮಾತುಗಾರಿಕೆ, ಇವೆಲ್ಲ ನಮ್ಮ ಬ್ಯಾಂಕಿನೊಳಗೆ ಅಧಿಕಾರಿಗಳನ್ನು ಇದನ್ನು ಗುರುತಿಸಿ ಕಾರ್ಯಕ್ರಮ ನಿರೂಪಣೆಗೆ ನನ್ನನ್ನು ಜವಾಬ್ದಾರಿ ಕೊಡ್ತಿದ್ರು. ಹೆಂಗ ನೀವು ಸ್ಕ್ರಿಪ್ಟ್ ಅಪ್ರೂವ್ ಮಾಡಿ ಸಿಲೆಕ್ಷನ್ ಮಾಡ್ತಿರಲ್ಲ ಇಲ್ಲಿ ಒಂದು ಸಮಿತಿ, ಹಂಗ ನಾವೆಲ್ಲ ಅದನ್ನ ನಿರೂಪಣೆ ಇದೆಲ್ಲ ರೆಡಿ ಮಾಡಿಕೊಂಡು ನಮ್ಮ AGMದವ್ರ ಕಡೆ ಅಪ್ರೂವಲ್ ತಗೊಂಡು ನಾವು ಅದನ್ನ ಮಾಡ್ತಿದ್ವಿ. ಇದು ಎಲ್ಲಾನು ಇದ್ದದ್ರಿಂದ ಆಕಾಶವಾಣಿ ಕರೆ ಬಂದಾಗ ಯಾವುದೇ ತೊಂದರೆ ಇರದ ನಮ್ಮನ್ನು
0: ಕಳಿಸ್ತಿದ್ರು, ಎನ್ಕರೇಜ್ಮೆಂಟ್ ಸಿಕ್ತಿತ್ತು. ತಮ್ಮ ತಂದೆ ವಿರೂಪಾಕ್ಷ ನಾಯಕ್ ಅವರು ನಮ್ಮ ರಂಗಭೂಮಿಯಲ್ಲಿ ದೊಡ್ಡ ಹೆಸರು.
1: ಹೌದು,
0: ರಂಗ ತೋರಣ ಅನ್ನೋ ಪತ್ರಿಕೆಯನ್ನ ಹುಟ್ಟು ಹಾಕಿ ಅದನ್ನ ಸಾಕಷ್ಟು ವರ್ಷಗಳ ಕಾಲ ತಗೊಂಡು ಬಂದಂತಹ ವ್ಯಕ್ತಿ. ಇಂಥ ಒಂದು ರಂಗ ಪರಂಪರೆಯ ಗರಡಿಯಲ್ಲಿ ತಾವು ಬೆಳೆದ್ರಿ, ತಮ್ಮ ತಂದೆಯವರಿಂದ ತಾವು ಹೆಂಗ್ ಪ್ರಭಾವಿತರಾದ್ರಿ?
1: ನಮ್ಮ ತಂದೆ ಅಂದ್ರ ಮನೆ ಒಳಗ 5 ಮಕ್ಕಳು ನಾವು, ನಮ್ಮವ್ವ ಅಪ್ಪ. ಆ ಸಣ್ಣ ಮನೆ ಒಳಗ ಒಂದು ಸಂಭ್ರಮದ ವಾತಾವರಣ, ಅಗದಿ ಸಂಭ್ರಮದ ವಾತಾವರಣ. ನಮ್ಮ ಮನೆಗೆ ಬಹಳ ಮಂದಿ ನಮ್ಮ ಅಪ್ಪ ಕರ್ಕೊಂಡ್ ಬರೋ, ಆಮೇಲೆ ಕರ್ಕೊಂಡ್ ಬರೋವ ರಾತ್ರಿ ಎಲ್ಲ ನಮ್ಮವ್ ಅಡಿಗೆ ಮಾಡಕ್ಕೆ ಎಲ್ಲ ಊಟ ಗೀಟ ಮಾಡೋರು. ಹರಟೆ ಆಗ್ತಿತ್ತು ಅಲ್ಲಿ, ಏನಿರ್ತಾರೆ ಬರೀ ನಾಟಕದ ಚರ್ಚೆ. ಆಮೇಲೆ ಕಡಿಕಡಿಕೆ ನಮ್ಮ ಮಜಾ ಹೇಳ್ತೇನೆ ನಿಮಗ, ಇವ್ ನಾವು ಸಾಲಿಗಂತೂ ಹೋಗ್ತಿದ್ವಿ, ಪಾಸ್ ಆಗ್ತಿದ್ವಿ, ಎಲ್ಲ ಆಗ್ತಿದ್ವಿ, ಆ ಮಾತು ಬೇರೆ. ಮುಂದ್ ಬರಬರ್ತ ಬರಬರ್ತ ಯಾ ಉಮ್ಯಾನ್ ಜೋಡಿ ಹೋಗ್ಬಾಡೋ ಮರ, ಬರೀ ನಾಟಕ ಕರ್ಕೊಂಡು ಹೋಗ್ತಾನೆ ಮೊದ್ಲು ಅಭ್ಯಾಸ ಮಾಡು, ಹಿಂಗ ಅನ್ಸ್ಕೊಳ್ಳಪ್ಪ ಅಲ್ಲಿ ನಮಗೆಲ್ಲ ಬರ್ತಿತ್ತು. ಆದರೂ ಕೂಡ ನಮ್ಮ ತಂದೆ ಏನೊಂದು ಅವರ ಪ್ರವೃತ್ತಿ, ಆದ್ರೆ ಅದರೊಳಗೆ ಅವ್ರ ಆನಂದ ಪಡ್ತಿದ್ರಲ್ಲ, ಏನ್ ಮಾಡ್ತಿದ್ರು ಅಂದ್ರೆ ನಮ್ ತಂದೆ ಇಡೀ ಸಂಸಾರ ಜವಾಬ್ದಾರಿ ನಮ್ಮವ್ಗೆ ಹಾಕಿಬಿಡ್ತಿದ್ರು. ಅವ್ರು ಆರಾಮ ಆಗ್ತಿದ್ರು, ನಮ್ಮ

0: ಅದನ್ನ ನಿರ್ವಹಿಸಿ. ಆದ್ರೆ ಇಷ್ಟ ಆನಂದದ ವಾತಾವರಣ ಇತ್ತು ಅಂದ್ರೆ ಕರ್ನಾಟಕ ಕಲಾವಿದರಕ ಸಂಘ ನಮ್ಮ ಅಪ್ಪನ ಒಂದು ತವರು ಮನಿ. ಆ ಎಲ್ಲ ಕಲಾವಿದರ ಮನೆಗೆ ಬರೋರು, ನಾವು ಎಲ್ಲಾರು ಕೂಡಿ ಊಟ ಮಾಡೋರು. ಒಂದ್ ನಾಟಕ ಆತು ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಒಳಗ ಹೋಗಿ ಅಲ್ಲೇ ಗಾರ್ಡನ್ ದೊಳಗ ಬೆಳೆದಿಂಗಳು ಊಟ ಮಾಡ್ತಿದ್ವಿ. ಇನ್ನೂ ನೆನಪದ ನನಗೆ
1: ದಿನಗಳು, ಈಗ ಬರೀ ನೆನಪಿಸಿಕೊಳ್ಳೋದಾಗ್ಬಿಟ್ಟು. ಅಂತ ಕಲಾವಿದರು ಇಲ್ಲ, ಆ ಸಂಭ್ರಮ
0: ಸಂಭ್ರಮ ಇಲ್ಲ, ಕಲಾವಿದರು ಇರ್ಬೋದು. ನಮ್ ತಂದಿ ನಾಯಕರು ಮಾತಾಡೋದು ಅಂತಿದ್ರೆ ಯಾವಾಗ್ಲೂ ಫೋನ್ ನಾಗ ನಾಯಕರು ಫೋನ್ ಬಂತಂದ್ರೆ ಒಂದ್ ಯಾವ್ದಾರ ಕೆಲಸ ಹಚ್ಚಿದ್ರಂತ ಖಾತ್ರಿನ ರೀ. ಅವ್ರು ಯಾವಾಗ ಹೋಗ್ತಿದ್ರು ಅಂದ್ರ ಮುಂಜಾನೆ ಕರೆಕ್ಟ್ ವಾಕಿಂಗ್ ನಮ್ ತಂದಿ ಹೋದ್ರು ಅಂದ್ರೆ ಸೀದ ಯಾರದಾರ ಮನೆಗೆ, ಅವ್ರ ನಾಟಕದ ಕೆಲಸ ಹಚ್ಚೋದು, ಸ್ಕ್ರಿಪ್ಟ್ ಬರೆದೇನ್ಪ, ಅದನ್ ಮಾಡಿದೇನ್ಪ, ಇದನ್ ಮಾಡಿದೇನ್ಪ, ಇದಕ್ಕೆ ಹೋಗ್ತಿದ್ರು ಹೊರತಾಗಿ ತಮ್ಮ ಸ್ವಾರ್ಥಕ್ಕೆಂದು ಹೋಗ್ತಿದ್ದೆ. ನಮ್ಮ ತಂದೆಯ ಒಂದು ಆರೋಗ್ಯ ಕಾರಣ ಏನು ಅಂತ ಹೇಳಿ ಅವರು ತೀರಿಕೊಂಡಾಗ ಡಾಕ್ಟರ್ ಸಿಗಿಹಳ್ಳಿ ಅವರು ಒಂದು ಮಾತು ಹೇಳಿದರು, ಇಲ್ಲ ನಾಯಕರು ಇಷ್ಟು ವರ್ಷ ಬದುಕಲಿಕ್ಕೆ ಅಂದ್ರೆ ಉತ್ಸಾಹವಾಗಿ ಮತ್ತೆ ಆರೋಗ್ಯದಿಂದ ಬದುಕಲಿಕ್ಕೆ ಕಾರಣ ಏನು ಅಂದ್ರೆ ನಾಯಕರು ಯಾರು ಸ್ಕೂಟರ್ ಹತ್ತಿದ್ದಿಲ್ಲ, ಆದ್ರೆ ಅವರು ನಡೀತಾನೆ ಹೋಗ್ತಿದ್ರು, ನಡೀತಾನೆ ಹೋಗ್ತಿದ್ರು. ಆ ವಾಕಿಂಗ್ ಏನು ಅವ್ರದ್ದೊಂದು ಸ್ಟ್ರೆಂತ್ ಇತ್ತು, ಅದಕ್ಕೆ ಅವರು ಆರೋಗ್ಯದಿಂದಿದ್ರು. ನಾನೇ ಕೇಳ್ತಿದ್ ನಮ್ಮಅಪ್ಪ ನೀ ಯಾವಾಗ ಚಾಲು ಮಾಡುವ ಮತ್ತೆ ವಾಕಿಂಗ್ ನಾವು, ಯಾಕಂದ್ರ ಅವ ತಾವೊಬ್ಬನು ಹೋಗ್ತಿಲ್ಲ, ಗೆಳೆಯಂದ್ರಿಗೂ ವಾಕಿಂಗ್ ಹಚ್ತಿದ್ದ. ಅವನ ಆತ್ಮೀಯ ಗೆಳೆಯ ಅಂದ್ರೆ ಮದ್ದಣ್ಣ, ಧಾರವಾಡದಾಗ ಹಳೆಯ ಸ್ಟುಡಿಯೋ ಕುಲಕರ್ಣಿ ಸ್ಟುಡಿಯೋ ಆ ಹಳೆ ಬಸ್ ಸ್ಟ್ಯಾಂಡ್ ಎದುರಿಗಿತ್ತು. ಅವ ನಮ್ಮ ಕರ್ನಾಟಕ ಕಲಾವಿದರಕ ಸಂಘದ ಅಧಿಕೃತ ಫೋಟೋಗ್ರಾಫರ್ ಮದ್ದಣ್ಣ. ಲೇ ನಿಮ್ಮಅಪ್ಪನ ವಾಕಿಂಗ್ ಕಳಿಸಲಿ ನನಗ, ಮರ ನಾ ಇನ್ನೂ ಬಿಟ್ಟಲ್ಲ ಏನಂತ ನಿಮ್ಮಅಪ್ಪ ಅಣ್ಣ ಅವನ್ ಭೇಟಿಗೆ ಹೋದಾಗ ನನಗ ನೀ ಯಾವಾಗ ಚಾಲು ಮಾಡವ ಅಂತ. ಏ ಅಣ್ಣ ಬೂಟ್ ತಂದಿಟ್ಟನು ಮರ, ಬರೇ ಬೂಟ್ ತರೋದಾತಲ್ಲ ಯಾವಾಗ ಚಾಲು ಮಾಡವ ಅಣ್ಣ ಅಂದ್ರ ಮಕ್ಕಳು ಮಾತು ಕೇಳ್ದಿದ್ರು ಗೆಳೆಯಂದ್ರ ಅಡ್ಡಾಡಿ ಸದೃಢ ಆಗಿದ್ರು ಹೊರತಾಗಿ ಮಕ್ಕಳೇನು ಈ ವಿಷಯಕ್ಕೆ ಹೋಗಿಲ್ಲ. ಆದ್ರೆ ಅವ್ ಹೇಳಿದ ಕೆಲಸ ನಾಟಕದ್ದೆಲ್ಲ ಮಾಡ. ಈಗ ಒಂದು ಇನ್ಫ್ಲೂಯೆನ್ಸ್ ಅಂತ ಬಹಳ ನಡೆದ್ರಿ ಮೇಡಮ್. ಈಗಿನ ನಾ ನೋಡಿದ್ದ ನನ್ನ ಮಗ ಮುಂದ್ ಬರ್ಲಿ, ನನ್ನ ಮಗ ಈ ಪಾರ್ಟ್ ಮಾಡ್ಲಿ, ನನ್ನ ಮಗ ಕಲಾವಿದ ನಾಕೇನ್ ಕಲ್ತೇನೆ ಅದನ್ನ ನನ್ನ ಮಗನ ಪ್ರಮೋಟ್ ಮಾಡೋಣ ಈಗೆಲ್ಲ ಈಗ ನಾವು ಅಂತೇವೆ. ಆದ್ರೆ ನಮ್ಮಅಪ್ಪ ಎಂದು ಯಾವ ಪಾತ್ರಕ್ಕೂ ನನ್ನ ಮಗನ ತಗೋಡ್ರಿ ಅಂತಿದ್ದಿಲ್ಲ
1: ನೋಡ್ರಿ.
0: ನಾನಂತಿದ್ದೆ ಅಣ್ಣ ನನಗೊಂದು ಪಾರ್ಟ್ ಕೊಡ್ಸು, ನನಗೇನ್ ಕೇಳ್ಬೇಡ, ಅವ್ರು ಬರೋಬ್ಬರಿ ಅನಿಸಿದ್ರೆ ನಿನ್ ತಗೋತಾರ ಇರ್ದಿರಲಿಲ್ಲ.
1: ಎಷ್ಟು ಶಿಸ್ತಿನ ಜೀವನ ನೋಡ್ರಿ. ಈಗ ಉಮೇಶ್ ಅವರ ತಮ್ಮ ಸಹೋದರ ಜಗದೀಶ್ ನಾಯಕ್ ಅವರು ಕೂಡ ನಾಟಕ ಕಲಾವಿದರು.
0: ಹೌದು, ಅವ ಅದ್ಭುತ ನಟ
1: ಅಂದ್ರೆ ರಂಗಭೂಮಿಯಲ್ಲೂ ನಟರು, ನಮ್ಮ ಆಕಾಶವಾಣಿಯ ಅನುಮೋದಿತ ಕಲಾವಿದರು.
0: ಅವನು ರಂಗಭೂಮಿ ಒಂದು ಕಮಿಟ್ಮೆಂಟ್ ಅಂದ್ರೆ ಅದ್ಭುತ ಕಮಿಟ್ಮೆಂಟ್ ಅಂದ್ರೆ ಸಾಧಾರಣ ನಾವು ಐದು ಮಂದಿನು ಅದರೊಳಗೆ ಒಂದು ಮನೆಯ ರಂಗಶಾಲೆ ಅನ್ನೋ ಲೆಕ್ಕಕ್ಕೆ ನಮ್ಮ ಮನೆ ಇದ್ದದ ಕಾರಣ ನಮ್ಮವ್ ಬಹಳ ಕ್ರಿಟಿಕ್ ಅಕ್ಕಿ. ನಮ್ಮವ್ವ ಏನ ತಪ್ಪಾದ್ರೂ ನಾವ್ ಏನ ಆದ್ರೂ ಅಕ್ಕಿಗೆ ಇದ್ರಿಗೆ ಹೇಳೇ ಹೋಗ್ತಿದ್ವಿ, ಯಮನವ ಹಿಂಗದ ನೋಡುವ ಅಂತ. ನಮ್ಮವ್ ಯಮನಕ್ಕ ಅಥವಾ ಯಮನವ ಅನ್ನೋರು ನಾವು ಅಂದ್ರೆ ನಿಮಗ್ ಮಜಾ ಹೇಳ್ತೀನಿ. ಈ ಜಗದೀಶ್ ನಾಯಕ ಒಳ್ಳೆ ನಟ, ಅಲ್ಲೇ ಸ್ಟೇಜ್ ಮೇಲೆ ಹೆಂಗಿರ್ತಿತ್ತಂದ್ರ ಅದ್ಭುತ ನಿರ್ದೇಶಕರ ಕೆಳಗ್ ಮಾಡಿದಂತಹ ಅಲ್ಲೇ ಸ್ಟೇಜ್ ಮೇಲೆ ಎಷ್ಟೋ ಟಕ್ಕರ್ಗಳು ಬಂದಾಗ ಅದನ್ನ ಜಯಿಸಿದಂತಹ ಹುಡುಗ. ಖರೇನ ಏನೋ ಒಂದು ಬಹುಶಃ ನಮಗೆಲ್ಲ ಆಸ್ತಿ ಇದ್ರೆ ಅವನ್ನ ಒಂದು ರಂಗದೊಳಗ ಬೆಳೆಸ್ತಿದ್ವೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗಿನ ದಿನಕಾಲ ಮಾಳ ಒಂದು ಜೀವನ ಸಂಸಾರ ಹವ್ಯಾಸ ಆಗಿ ಉಳಿದದ್ದು ಈಗ ನಮಗ ಅಂದ್ರೆ ಅವಾಗಾತು ನಮಗ ಅವಕಾಶ ಮಾಡ್ತೀವಿ. ಅವಾಗ ಬೆಂಗಳೂರಂತಹ ಊರೊಳಗಿದ್ದಂತ ಅದು ಆಗದಂತಹ ಮತ್ತೆ ಆದ್ರೂ ಅಲ್ಲಿ ಪ್ರಯತ್ನ ಪಟ್ಟು ಮಾಡಿದವ. ಆದ್ರೆ ಇದೊಂದು ಈ ಹವ್ಯಾಸ ನಮ್ಮ ಮನೆತನೊಳಗ ಎಲ್ಲರಿಗಿದ್ದಂತಹ ಒಂದು ಯಾವುದೇ ಒಂದು ಸ್ಟೇಜ್ ಮೇಲೆ ಕಣ್ರಿ ಆಕಾಶವಾಣಿ ಅನ್ರಿ ನಾವು ಖರೇನ ಖುಷಿಯಿಂದ ಇದ್ದಂತ ಅಲ್ಲಿ ನಮ್ಗೆ ರೊಕ್ಕ ಅಡಚಣಿ ಗಿಡಚಿನ ಏನ್ ಸಂಬಂಧ ಇರ್ತಿದ್ದಿಲ್ಲ. ಆನಂದವಾದ ದಿವಸವನ್ನು ನಾವು ಕಳೆದೇವಿ, ನಮ್ಮ ತಂದೆ ತಾಯಿಗೆ ನಾವು ಋಣಿಯಾಗೇವಿ ಮೇಡಮ್.
1: ಈಗ ಉಮೇಶ್ ಅವರು ತಾವು ಧಾರವಾಡ ಆಕಾಶವಾಣಿಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವಾಗ ಎಂಟ್ರಿ ಕೊಟ್ಟೆ ಅಂತ, ಆದ್ರೆ ಸುಮಾರು ನಾಟಕಗಳನ್ನ ಮಾಡಿರಿ ಯಮುನಾ ಮೂರ್ತಿ ಅವ್ರ ಕಾಲದಿಂದ. ಒಂದು ಮನಸ್ಸಿನೊಳಗ ಉಳಿದಂತಹ ನಾಟಕ ಯಾವ್ದಾದ್ರು ಸಾಕಷ್ಟು ಮಾಡಿ?
0: ಹೌದು, ಇಷ್ಟು ಮಜಾ ನಾಟಕ ಇದ್ದು ಮುಂದೇನು ಮಂಗ್ಯ ಆ ಹೆಸರುಗಳನ್ನ ಎಷ್ಟು ಮಜಾ ಇದ್ದು ಅಂದ್ರೆ ಇಷ್ಟು ಹಾಸ್ಯ ಬರೆದ ನಾಟಕಗಳನ್ನ ಬರ್ತಿದ್ದು ಅಂದ್ರೆ ಈ ಹೆಸರು ನೆನಪಿಲ್ಲ. ಬಹಳ ಸುಂದರ ನಾಟಕ
1: ಎಸ್ ಎನ್ ಕಿತ್ತೂರ್ ಅವ್ರು ಬರೀತಿದ್ರು,
0: ಅವ್ರು ಬರೀತಿದ್ರು,
1: ಪುಂಡಲೀಕ್ ಶೇಟ್ ಬರೀತಿದ್ರು.
0: ಮತ್ ನಿಮ್ಗೆ ಹೇಳ್ತೇನೆ ಒಂದು ಸೀನ್ ಇನ್ನು ನೆನಪದ. ನಾನು ಸೇತು ಮಾಧವ್ ಮಾನವಿ ವಿಶಾಜ್ ಅವ್ರು, ಅವಾಗ ನಾ ತಮ್ಮ ಆಗಿದ್ದೆ ವಿಶಾಜ್ ಅವ್ರವ್ರು ನಮ್ಮ ಅಕ್ಕ, ಅಕ್ಕನ ಗಂಡ ಸೇತು ಮಾಧವ್ ಮಾನವಿ. ಹಾ ಬಂದ್ ನೋಡ್ವಾ ನಿನ್ ತಮ್ಮ ಮಾಡಿ ಏನ್ ಶಿರಾ
2: ಅಕ್ಕ ಶಿರಾದ ಭಾಷೆ ಬಂತಲ್ಲ.
0: ಹಾ ಬಂದೇನಪ್ಪ ಬಾ ತಿನ್ಲಿಕ್ಕೆ. ಎಂತ ಸುಂದರವಾದಂತಹ ಒಂದು ಲೈವ್ಲಿ ಅಟ್ಮಾಸ್ಫಿಯರ್ ಆಕಾಶವಾಣಿಯಿಂದ ಕ್ರಿಯೇಟ್. ಇವ್ನ್ ಕೇಳಿದವ್ರು ಇಷ್ಟು ಹುಚ್ಚು ನಕ್ರು ನಿಮ್ಗೆ ಹೇಳ್ತೀರಿ, ಇಷ್ಟು ಖುಷಿಲೆ ನಕ್ರು ಅಂದ್ರೆ
1: ನೋಡ್ರಿ ಸಿಂಪಲ್ ಆಗಿರೋ ಎರಡು ಡೈಲಾಗ್
0: ಅಂದ್ರೆ ಆ ಸೀನು ಎಷ್ಟು ಮಂದಿಗೆ ಲಾಯಕ್ ಆತು. ಹಾ ಬಹುಶಃ ನಿನ್ ತಮ್ಗ ನಾಯಿ ಮೂಗದ ಕಾಣ್ತದ. ಇವು ಸಹಜವಾಗಿ ಮಾತಾಡುವಂತ ಸಂಭಾಷಣೆಗಳಲ್ಲಿ ಎಷ್ಟು ಆನಂದ ಕೊಡ್ತಾವ.
1: ಇಲ್ಲ ಅಂದ್ರೆ ನಾಟಕದ ಒಂದು ವಿಶೇಷತೆ, ಅದರಲ್ಲೂ ರೇಡಿಯೋ ನಾಟಕದ ವಿಶೇಷತೆ ಅಂದ್ರೆ ನೀವು ಇದು ಶ್ರವ್ಯ ಮಾಧ್ಯಮ.
0: ಹೌದು,
1: ಏನಿದ್ರು ನಿಮ್ಮ ಭಾವಾಭಿನಯದ ಮೂಲಕನೇ ನೀವು ಜನರಿಗೆ ತಲುಪಬೇಕು, ಬಿಟ್ರೆ ಸ್ಟೇಜ್ ನಾಗಾದ್ರೆ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಇರ್ತದೆ. ಹಂಗಾಗಿ ನಿಮ್ಮ ಅದು ನಿಮಗ ಒಲಿದಂತ ಒಂದು ವಿಷಯ.

0: ವಿಷಕಲೆ. ಆದ್ರ ಒಂದು ನನ್ನ ವೈಯಕ್ತಿಕ ಒಂದು ವಿಷಯ ಅಂದ್ರ, ನಾ ಯಾವತ್ತೇ ಬಂದರೂ ಕೂಡ ಇಲ್ಲೇ ಜೀರೋ ಲೆವೆಲ್ ದಿಂದ ಒಬ್ಬ ಸಹ ಇನ್ನು ಈಗ ಪ್ರವೇಶ ಮಾಡಿದಂತ ಕಲಾವಿದ ಆಗೇನೆ ಬರ್ತೀನಿ. ನಿರ್ದೇಶಕರ ಅವರು ಎಷ್ಟೇ ಯಾವ ಮಟ್ಟಕ್ಕೆ ಅವರು ನನ್ನ ಕಲೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅಲ್ಲಿಯ ತನಕ ಪ್ರಯತ್ನ ಮಾಡಿ ಮಾಡ್ತೇನೆ. ಒಂದ್ಸರಿ ಹಿಂಗಾತಲ್ಲ ಎಲ್ಲ ರೆಕಾರ್ಡಿಂಗ್ ಮುಗಿಸಿ ಹೋದ್ವಿ, ಹುಬ್ಳಿಗೆ ಹೋಗಿದ್ದೆ, ಮತ್ತೊಂದು ಫೋನ್ ಬಂತು ಉಮೇಶ್ ಅವರು ಇನ್ನೊಮ್ಮೆ ರೆಕಾರ್ಡ್ ಮಾಡೋಣ, ಅವಾಗ ಬಂದೆ. ಅಂದ್ರೆ ಈ ಒಂದು ನನಗೆ ತೃಪ್ತಿ ಮಾತ್ರ ಅದ.
1: ನಿಜ ನಿಜ. ಈಗ ಯಮುನಾಮೂರ್ತಿ ಅವರ ನಿರ್ದೇಶನದೊಳಗ ಆಗಿನ ಕಾಲದೊಳಗೆ ನೀವು ನಾಟಕ ಮಾಡಿದವು.
0: ಹೌದು ಮೇಡಮ್.
1: ಈಗಾಗಲೇ ನಾವು ಮಾತಾಡಿದ್ವಿ, ಅಂದ್ರೆ ಒಂದು ಸಂಭ್ರಮದ ವಾತಾವರಣ ಇರ್ತಿತ್ತು, ಮತ್ತೆ ಆವಾಗ ತಾಂತ್ರಿಕವಾಗಿಯೂ ಕೂಡ ನಾವು ಇಷ್ಟು ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ.
0: ಇಲ್ಲ ಇಲ್ಲ.
1: ಹೌದಿಲ್ಲ.
0: ಹೌದು.
1: ಅಂದ್ರೆ ಈ ನಾಟಕಕ್ಕೆ ಬೇಕಾಗುವಂತ ಎಫೆಕ್ಟ್ಸ್ ಅಂತೇನ್ ಹೇಳ್ತೀವಿ ನಾವು, ಅವುಗಳನ್ನ ಅಲ್ಲಲ್ಲಿ ಸಿದ್ಧಪಡಿಸಿಕೊಳ್ಳುವಂತ ಅಗತ್ಯತೆ ಇತ್ತು.
0: ಹೌದು.
1: ಅದ್ರ ಬಗ್ಗೆ ಒಂದ್ ಸ್ವಲ್ಪ.
0: ಅಂದ್ರೆ ಈಗ ಒಂದು ಪೇಪರ್ ಓದೋ ಸೀನು, ಆ ಪೇಪರ್ ಮಡಚೋದು, ಚಹಾ ಕುಡಿಯೋ ಕಪ್ಪು ಗಿಪ್ಪು ಅವು, ಮತ್ತ ಸ್ಪೆಷಲಿ ಈಗ ನಿಮ್ಮ ಬಾಗ್ಲ ತೆಗೆಯೋದು ಹಾಕೋದು, ಕಾರಿನ ಶಬ್ದಗಳು ಏನೇ ಇದ್ರೂ ಕೂಡ ಅವಾಗ ಆದಷ್ಟು ಮ್ಯಾಕ್ಸಿಮಮ್ ನಾವ್ ಅಲ್ಲಿ ಮಾಡುವಂತಹ ಪರಿಸ್ಥಿತಿ. ಈಗ ಎಲ್ಲ ಬ್ಯಾಕ್ ಗ್ರೌಂಡ್
1: ಸಿಗ್ತದೆ, ನೆಟ್ ಒಳಗೆ ಓಪನ್ ಮಾಡಿದ್ರೆ ಎಲ್ಲಾನು ಸಿಗ್ತದೆ. ಅಂದ್ರೆ ಅವಾಗ ಈ ಬಾಗಿಲು ಬಡಿಯುವ ಶಬ್ದ ಅಂತ ಬಂದಾಗ ಸ್ಟುಡಿಯೋನಲ್ಲೇ ಬಾಗಿಲ
0: ಬಡ್ಕೋತಿದ್ವಿ. ಬಡ್ಕೋತಿದ್ವಿ. ಆಮೇಲೆ ಅಕಸ್ಮಾತ್ ಲೈವ್ ದೊಳಗ ಮಾತು ತಪ್ಪಿದ್ರು ಅಂದ್ರೆ ಹೊಳ್ಳಿ ತರ್ಲಿಕ್ಕೆ ಎಷ್ಟು ಪ್ರಯತ್ನ ಆಗ್ತಿತ್ತು, ಅಲ್ಲಿಂದಲೇನೆ ಬೇರೆ ಯಾವ್ದೋ ಡೈಲಾಗ್ ಸೇರಿಸಿ ಅವರು ಮಾಡಿ ಮತ್ತ ಅದನ್ನ ಲಿಂಕ್ ಮಾಡುವಂತ ಎಷ್ಟೋ ನಿದರ್ಶನಗಳಾಗಿವೆ.
1: ನೀವು ಬಹಳ ಮೆಚ್ಚಿಕೊಂಡಂತ ನಿಮ್ಮ ಸಹ ಕಲಾವಿದರು ಯಾರು? ಸಾಕಷ್ಟು ಜನ ಕಲಾವಿದರ ಜೊತೆ ತಾವು ಅಭಿನಯಿಸಿರಿ.
0: ನನಗೆ ಬಹಳ ಮೆಚ್ಚುಗೆ ಆದದ್ದು ಅಂದ್ರೆ ಅವ್ರು ಗದಗದಿಂದ ಬರ ಬಹಳ ಅದ್ಭುತ ಕಲಾವಿದೆ
1: ಬಗಲಿ,
0: ಕವಿತಾ ಬಗಲಿ ಅದ್ಭುತ ಕಲಾವಿದೆ.
1: ನಂತರದ ದಿನದಲ್ಲಿ ಕವಿತಾ
0: ಕಾಶಪ್ಪನವರ ಏನು ಅದ್ಭುತ ಕಲಾವಿದೆ. ಮತ್ತ ಶರಿಯು ತಂಡಿ ಮರೆಯಲಾರದಂತಹ ಕಲಾವಿದೆ, ಹಿರಿಯರಾದ ಶಿರೂರು ಅವರಿದ್ದಾರೆ, ಬಹಳ ಅದ್ಭುತ ಕಲಾವಿದರು ಜೋಡೆ ಮಾಡಿ.
1: ಅಂದ್ರೆ ಅವರೆಲ್ಲ ನಾಟಕಕ್ಕಾಗಿನೇ ಒಂದು ಅರ್ಪಿಸಿಕೊಂಡಂತ ಅವರು.
0: ಮತ್ತ ಪುರುಷ ಕಲಾವಿದರೊಳಗಂತೂ ನಿಮ್ಗೆ ಹೇಳ್ತೇನೆ, ಈರಣ್ಣ ಪತ್ತಾರ್ ಆಗಿರ್ಬಹುದು, ನನಗೆ ಅನಂತ ದೇಶಪಾಂಡೆ ಆಗಿರ್ಬಹುದು, ದತ್ತಣ್ಣ ಕುರಟ್ಟಿ ಅವರು ಹಿರಿಯರಾಗಿರ್ಬಹುದು, ಬಹಳ ಹಿರಿಯ ಕಲಾವಿದರ ಜೊತೆ ನಮಗ್ ಮಾಡಿದಂತ.
1: ಮತ್ತೆ ಸೇತು ಮಾಧವ್
0: ಕಲಾವಿದ ಅಂದ್ರೆ ನಾವೆಲ್ಲ ಸಣ್ಣವರೇ, ನಮಗೆ ಭಾಗ್ಯ ಸಿಕ್ಕದ್ದು ಅವರಿಂದ ಕಲೀಲಿಕ್ಕೆ, ಏ ಹಿಂಗ್ ಮಾಡೋ, ಇದನ್ ಹಿಂಗ್ ತಗೋ, ಇದನ್ ಸ್ವಲ್ಪ ಹಿಂಗ್ ಹೇಳ ನೋಡೋಣ. ಆಮೇಲೆ ಮನೋಹರ್ ಕುಲಕರ್ಣಿ, ವತ್ಸಲ ಕುಲಕರ್ಣಿ ಇವರೆಲ್ಲರೂ ಅದ್ಭುತ ಕಲಾವಿದರು.
1: ಅವಾಗ ನಮ್ಮ ಭಾಗ್ಯ ನಾಟಕದ ಒಂದು ಸಂಭ್ರಮನೇ ಸಂಭ್ರಮ
0: ಕಲೀಲಿಕ್ಕೆ ಸಿಕ್ತಿತ್ತು ಮೇಡಮ್. ಆದ್ರೆ ಈಗೂ ನಾವು ಕಲಿಯುವ ಕಲಾವಿದರಂತಾನ ನಾವು ಬರ್ತೇವೆ ಹೊರತಾಗಿ ಕಲಿತವರು ಅಂತ ಎಂದೂ ಬರಂಗಿಲ್ಲ ಮೇಡಮ್.
1: ಅದು ನಿಮ್ಮ ವಿನಯವಂತಿಕೆ ಬಹಳ ಒಳ್ಳೆಯ ಗುಣ ಅಂತ ನಾವು ಹೇಳಬಹುದು. ಉಮೇಶ್ ನಾಯಕ್ ಅವರ ತಮಗೂ ಬೇಂದ್ರೆ ಅವರಿಗೂ ಬಹಳ ಹತ್ತಿರದ ಸಂಬಂಧ, ಕಾಣಿಸ್ಲಿಕ್ಕೂ ಸ್ವಲ್ಪ ಬೇಂದ್ರೆ ಅವರ ತರಾನ ಇದ್ದೀರಿ, ಜೊತೆಗೆ ಬೇಂದ್ರೆ ಅವರ ಅಭಿನಯವನ್ನು ಕೂಡ ತಾವು ಮಾಡಿದ್ದೀರಿ. ಈ ಒಂದು ಕಲೆ ಅಂದ್ರೆ ಅನುಕರಣೆ ಅನ್ನೋದೇನಿದೆಯಲ್ಲ, ಅದನ್ನ ಹೆಂಗ್ ಬೆಳೆಸ್ಕೊಂಡು?
0: ಸಣ್ಣದಿರ್ತನ ನನಗ ಒಂದು ಸ್ವಭಾವ ಅನ್ರಿ, ಚಟ ಅನ್ರಿ, ಏನಾರ ಅನ್ರಿ, ಯಾರು ಹೆಂಗ್ ಮಾತಾಡ್ತಾರ ಹಂಗ್ ಮಾತಾಡೋದ್ರಿ. ಸಾಲಿ ಸೂಟಿ ಒಳಗ ನಾವು ಹಾನಗಲ್ಲಿ ಹೋಗ್ತೀವಿ, ಸೂಟಿಯಾಗಂತೂ ಇಲ್ಲಿ ಇರತ್ತಿ, ಅಲ್ಲಿ ನಾಡ ಹಬ್ಬ ಅಂತ ಇರ್ತಿತ್ತು. ನಾಡ ಹಬ್ಬದಾಗ ನಾಟಕ ಮಾಡೋದ್ರ ನಮ್ಮ ಅಜ್ಜ ಶಂಕರ ಪದ್ದ, ನಮ್ಮ ಅವನಪ್ಪ ಶಂಕರನ್, ಏ ಶಂಕರ ಪದ್ದ ಪಾರ್ಸ್ ಮಾಡಲಿ ಅನ್ನವ್ರು. ನಮ್ಮ ಅಜ್ಜ ಹೆಂಗ್ ಮಾತಾಡ್ತಿದ್ದ ಹಂಗ್ ಮಾತಾಡ, ಯಾರು ಹೆಂಗ್ ಮಾತಾಡ, ಅವ್ ಇರದೇ ಇದ್ದಾಗ ಲೇ ವಿಮೆ ಮಾಡ್ಲಿ ಶಂಕರ ಪದ್ದ ನಾವು, ನನಗೇನು ಯಾರು ಮಾಡಂತ ಸಿಗದಲ್ಲಿ ಮಾತಾಡಿ ಮಾಡ. ಒಮ್ಮೆ ಅವ್ನ ಕಿವಿಗೆ ಹೋತ್ರಿವ ಕಟ್ಟಿ ಮೇಲೆ ಎಲ್ಲರೂ ಕೂಡ ಅವರು ಸಂಜೆ ಮುಂದಲ್ಲ ಹನಗಲ್ಲ ಕಾಮನಳ್ಳಿ ಓಣಿ ಕೇಳಿರೆ ನೀವು ಬಂದ್ರಿ ನಂದ ಪಾರ್ಸ್ ಮಾಡ್ತೀನಿ ಅಂತ ಲೇ ವಿಮೆ ಮಾಡು ಅಂತ ಎದಿನ ಹೊಡೆದಿತ್ ನಾವು ಕಟ್ಟು ಚಿಟ್ಟ ಗೇಳವ ನಮ್ಮ ಅಜ್ಜ ಶಂಕರ ಪದ್ದ ಅವನ ಎದುರಿಗೆ ಮಾಡಲಿ ಅಂದ. ಅವನ ಎದುರಿಗೆ ಮಾಡಿದ್ ಹ್ಮ್ ಬರೋಬ್ಬರಿ ಮಾಡ್ತಿ ಬಿಡು ಅಂದ. ಇದು ಏನ್ ಬಂತಲ್ಲ ಮೇಡಮ್, ನಮ್ಮ ಶಾಲಿ ಒಳಗೆ ಹೋಗ್ಬೇಕಾದ್ರೆ ರಸವೇ ಜನನ ವಿರಸಮರಣ ಸಮರಸವೇ ಜೀವನ ಅಂತ ಬರೆದಿದ್ ಬೇಂದ್ರೆ ಅವರು. ಒಂದು ಇದರಿಂದ ಅಂದ್ರೆ ರಾಣೆಬೆನ್ನೂರಿಗೆ ಅವರಿಗೆ ಸಂಪರ್ಕ ಇತ್ತು, ನಮ್ಮ ಮನೆಗೂ ಬಂದಿದ್ರು, ನಮ್ ಕೇಬೋರ್ಡ್ ಶಾಲಿ ಒಳಗೆ ಅವ್ರನ್ನ ಕರೆಸಿದ್ರು, ಅವ್ರ ಭಾಷಣ ಎಲ್ಲ ಕೇಳಿದ್ವಿ. ಅದು ಬೇಂದ್ರೆ ಅವರದ್ದು ಅದೇನದನ್ನ ಅವ್ರನ್ನ ಮಾತು ಅವ್ರಂಗ ಮಾತಾಡ್ಲಿಕ್ಕೆ ಕಲಿತೆ. ನಮ್ ಗೆಳೆಯರು ಪ್ರೋತ್ಸಾಹ ಮಾಡಿದ್ರು. ಮುಂದ ಕಾಲೇಜ್ ಟೈಮ್ 80 79 81 ಸಮಯ, ಅವಾಗಲೇ ನಾನು ಇಲ್ಲಿ ಆಕಾಶವಾಣಿ ಕಲಾವಿದಾಗಿದ್ದೆ. ಯುವಾಣಿ ಕಾರ್ಯಕ್ರಮದೊಳಗೆ ಆಕಾಶವಾಣಿ ಅವರೊಳಗೆ ಯುವ ಧ್ವನಿ ಅಂತ ಹೇಳುವ ಕಾರ್ಯಕ್ರಮ ಕಲಾಭವನದ ಇಟ್ಕೊಂಡು, ಅವಾಗ ನನಗೇನಂದ್ರು ಉಮೇಶ್ ನಾಯಕ್ ನೀನು ಬೇಂದ್ರೆಯವರ ಧ್ವನಿ ನಮ್ ಕೇಳಿಸ್ಬೇಕು, ಸ್ಟೇಜ್ ಮೇಲೆ ಬಂದೇ ಮಾಡೋದು, ಎದನೆ ಹೊಡಿತ್ ನಮ್ಗೆ, ಮತ್ತೆ ಸ್ಕ್ರಿಪ್ಟ್ ತಯಾರಾಗಬೇಕು, ವಾಮನ ಬೇಂದ್ರೆಯವರ ಪರ್ಮಿಷನ್ ತಗೋಬೇಕು. ಅವಾಗ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತ ಅವರದ್ದು ಇಲ್ಲ ರಾಮಚಂದ್ರ ಕಿತ್ತೂರು ಅವರು ಕಡೆ ಹೋದ್ ನಾನು, ಸರ ಹಿಂಗಿಂಗ್ ಅದ ದಯವಿಟ್ಟು ಅವರೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿದ್ರು. ಮತ್ತು ವಾಮನ ಬೇಂದ್ರೆ ಅವ್ರ ಪರ್ಮಿಷನ್ ತಗೋಬೇಕಲ್ರಿ, ನಾನು CSR ಕಾಲೇಜು ಕಿಟ್ಲ ಕಾಲೇಜಿಗೆ ಹೋದೆ, ನಾಳೆ 12 ಗಂಟೆಗೆ ಬಾ ಅಂತ. ನಾನು ನನ್ನ ಯಾವ ಆಪ್ತ ಮಿತ್ರ ರವೀಂದ್ರ ದೇಸಾಯಿ ನಾನು ಅವ ಕೂಡ ಮನೆಗೆ ಹೋದ್ ವಾಮನ್ ಬೇಂದ್ರೆ ಅವರು ಬಾ ಅಂದ್ರು. ಅವರು ಶ್ರೀಮತಿ ಅವರು ಹೇಳಿದ್ರು ಟೇಪ್ ರೆಕಾರ್ಡ್ ರಾಣ, ಅವರು ಟೇಪ್ ರೆಕಾರ್ಡ್ ತಂದ್ರು, ಹಾ ನೀ ಮಾಡು. ಆ ಸ್ಕ್ರಿಪ್ಟ್ ಎಲ್ಲ ಅವ್ರ ಧ್ವನಿ ಒಳಗ ಹೇಳಿದೆ. ಮುಗಿದ ಮೇಲೆ ನನಗೆ ಇನ್ನೂ ನೆನಪದ, ಬೇಂದ್ರೆ ಅವ್ರ ಮನೆ ಒಳಗ ಅವರ ಆಶೀರ್ವಾದ ಸಹಿತ ಇತ್ತು ಅವಾಗ. ಅಂದ್ರೆ ಅವ್ರ ಮನೆ ಅವರ ವಾಮನ್ ಬೇಂದ್ರೆ ಅವ್ರ ಮನೆಯವರು ಶರ್ಬತ್ ತಂದ್ರು ಕುಡಿದ್ವಿ. ಆ ವಾಮನ್ ಬೇಂದ್ರೆ ಅವ್ರ ಮನೆಯವರ ಮುಖದ ಭಾವ ಎಷ್ಟು ಆನಂದ ಆಗಿತ್ತು ಅಂದ್ರೆ ಬಹುಶಃ ಅವರ ಮಾವನವರ

0: ಆತನ ಧ್ವನಿ ಅವರಿಗೆ ಮುಟ್ಟಿರಬೇಕು ಅಂತ ಅನಿಸ್ತು ನನಗೆ. ಮತ್ತ ಯಥಾ ಪ್ರಕಾರ ಸಕ್ರಿ ಪ್ರಸಾದ ತಗೊಂಡ್ವಿ, ವಾಮನ ಬೇಂದ್ರೆಯವರ ಆಶೀರ್ವಾದ ತಗೊಂಡ್ವಿ. ಮುಂದೆ ಎಷ್ಟೋ ಕಾರ್ಯಕ್ರಮಗಳನ್ನ ಕೊಡಬೇಕಾಗ ಬಂತು ನಾವು, ಸ್ಪೆಷಲಿ ಈ ಟಿವಿ ಕನ್ನಡ, ಆಮೇಲೆ ಒಮ್ಮೆ ವಾಟಿಕಾ ವರ್ಷದ ಕನ್ನಡಿಗ ಈ ಟಿವಿ ಅವರು ಕೊಡಬೇಕಾದ್ರ ಆಹ್ವಾನ ಬಂತು. ಯಾವಾಗ್ಲೂ ನಾನು ಸ್ಕ್ರಿಪ್ಟ್ ಅಪ್ರೂವಲ್ ಮಾಡಿಸ್ಬೇಕಾರ ಅವರ ಅಗ್ದಿ ಆಪ್ತರಾದಂತ ಸುರೇಶ್ ಕುಲಕರ್ಣಿ ಅವರಾಗ್ಲಿ, ಶರ್ಮಾ ಅವರಾಗ್ಲಿ, ಮತ್ತು ವಾಮನ್ ಬೇಂದ್ರೆಯವರಾಗ್ಲಿ, ಅವರೆಲ್ಲ ಅಪ್ರೂವಲ್ ತಗೊಂಡು ಆ ಸ್ಕ್ರಿಪ್ಟ್ ಅಪ್ರೂವ್ ಮಾಡಿಸಿಕೊಂಡು ಹೋಗಿ ಮತ್ತೊಮ್ಮೆ ವಿಚಾರ ಬಂತು, ಬೇಂದ್ರೆ ಅವರ ಮಾತಂದ್ರೆ ಮಾತೆಲ್ಲ ಜ್ಯೋತಿ, ಆ ಜ್ಯೋತಿಯನ್ನ ಒಂದು ತುಪ್ಪದ ದೀಪದ ಅದನ್ನ ಎಲ್ಲ ಸಾಲ ದೀಪಕ್ಕೆ ಹಚ್ಚುವಂತಹ ಒಂದು ಸೌಭಾಗ್ಯ ನಮಗ್ ದೇವರು ಕೊಟ್ಟಾಗ ಅವರ ಮಾತುಗಳನ್ನು ಮುಟ್ಟಿಸಬೇಕು ಅನ್ನೋದೊಂದೇ ಒಂದು.
1: ಒಂದೆರಡು ಹೇಳ್ತೀರಿ?
0: ಹಾ ಹೇಳ್ತೇನೆ ಮೇಡಮ್. ನಾನ್ ನಿಮ್ಮನ್ನ ಅರಿಲಿಕ್ಕೆ ಬಂದೀನಿ, ನಾನ್ ನಿಮ್ಮನ್ನ ಅರಿಲಿಕ್ಕೆ ಬಂದೇನಿ, ನೀವು ನನ್ನ ಅರೀರಿ. ಒಬ್ಬರಿಗೊಬ್ರು ಅರತು ಬಾಳ್ಬೇಕು. ನಾವು ಇಲ್ಲೇ ಹುಟ್ಟುತ್ತೇವಿ ಅಂತ ನಾವ್ ಯಾರು ಪರ್ಮಿಟ್ ತಗೊಂಡು ಬಂದಿಲ್ಲ. ಹುಟ್ಟಿ ಬಂದ ಮೇಲೆ ನಮ್ಮ ಹೊರೆ ಅರಿತು ನಾವು ಜೀವನ ಸಾಗಿಸ್ಬೇಕು, ಕಲಿಬೇಕು, ದುಡಿಬೇಕು. ದುಡ್ಡು ಕೊಟ್ರನ ಅನ್ನ ಸಿಗುತ್ತದೆ, ದುಡ್ಡು ತಿನ್ಲಿಕ್ಕೆ ಬರುವುದಿಲ್ಲ, ಅನ್ನಕ್ಕ ದುಡ್ಡು ಬೇಕು, ದುಡಿಬೇಕು, ಕಲಿಬೇಕು. ಅದಕ್ಕ ನಾ ದೇವರಿಗೆ ಬೇಡ್ಕೊಂಡೆ, ಪರಮಾತ್ಮ ದುಡಿಯೋ ಕೈಗಳಿಗೆ ಕೆಲಸ ಕೊಡು. ಸುಮ್ಮನೆ ಎಲ್ಲರೂ ತಿನ್ಲಿಕ್ಕೆ ಹಾಕ್ತಾರ ಅಂತ ಅಪಚನ ಆಗೋ ತನಕ ತಿಂದು ಸಾಯ್ಬಾರ್ದು, ದುಡಿಬೇಕು.
1: ನೋಡ್ರಿ ಎಷ್ಟು ಅರ್ಥಪೂರ್ಣವಾದ ಮಾತು ಅಂದ್ರೆ, ಪ್ರತಿ ಒಂದು ಕಡೆಗೆ ನೀವು ಈ ಬೇಂದ್ರೆ ಅವರ ಕಾರ್ಯಕ್ರಮ ಕೊಡಬೇಕಾದಾಗ ಅದಕ್ಕೆ ಅಂತ ವಿಶೇಷ ಸ್ಕ್ರಿಪ್ಟ್ ಅನ್ನ ತಯಾರು ಮಾಡಿ.
0: ಹೌದು ಹೌದು,
1: ಸಂದರ್ಭ ಅನುಸಾರವಾಗಿ.
0: ಹೌದು,
1: ಆಮೇಲೆ ಅದಕ್ಕೆ ಪರ್ಮಿಷನ್ ತಗೊಂಡು.
0: ಹೌದು ಹೌದು. ಏನಂದ್ರೆ ಒಂದು ನಮ್ಮ ಮಾತುಗಳನ್ನ ಆಡುವ ಹಕ್ಕು ನಮಗಿಲ್ಲ. ಅವರದೇ ಎಷ್ಟೋ ಸರಿ ವಾಮನ್ ಬೇಂದ್ರೆ ಅವರೇ ಸ್ಕ್ರಿಪ್ಟ್ ಕೊಟ್ರು. ಒಂದು ರೆಫರೆನ್ಸ್ ನಾ ಹೇಳಲಿಕ್ಕೆ ಬೇಕು. ಬೇಂದ್ರೆ ಅವರು ಒಳ್ಳೆ ಒಬ್ಬ ಕಾರ್ಯಕ್ರಮ ಅವರ ಶಿಷ್ಯ ಸಾಹಿತಿ ಸನ್ನಿಧಿ ಕರೆಸ್ತಾರೆ, ಆಮೇಲೆ ಮುಂದಿನ ಕಾರ್ಯಕ್ರಮ ಬೇರೆ ಇರ್ತಾ. ಆದ್ರೆ ಬೇಂದ್ರೆ ಅವರಿಗೆ ಏನ ಒಂದ್ ಸ್ವಲ್ಪ ಸೊಲ್ಲಾಪುರಕ್ಕೆ ಹೋಗ್ಬೇಕು, ರಿಸರ್ವೇಶನ್ ಮಾಡಿಸ್ಬಿಡುವ ಅವರು ಟ್ರೈನ್ ರಿಸರ್ವೇಶನ್ ಮಾಡ್ತಾರ, ಬೇಂದ್ರೆ ಅವ್ರ ಎದುರಿಗೆ ಬರ್ತಾರ. ಬೇಂದ್ರೆ ಅವ್ರ ಕ್ಷಮಾ ಮಾಡ್ರಿ, ನಿಮಗೆ ಲೋವರ್ ಬರ್ತ್ ಸಿಗ್ಲಿಲ್ಲ, ಟ್ರೈನ್ ದೊಳಗೆ ಅಪ್ಪರ್ ಬರ್ತ್ ಸಿಕ್ಕದ. ಏನ್ ತಿಳ್ಕೋಬೇಡ್ರಿ,
2: ಅಲ್ಲೋ ಹುಚ್ಚ, ಹುಟ್ಟಿದ ಮೇಲಿಂದ ಸಾಯೋ ತನಕ ಅಪ್ಪರ್ ಬರ್ತ್ ಬೇಕು, ಅಪ್ಪರ್ ಬರ್ತ್ ಬೇಕು ಅಂತ ಮನುಷ್ಯ ಚಡ್ಪಡಿಸ್ತಿರ್ತಾನ. ನೀ ಅನಾಯಾಸ ದಿನ ನನಗ ಅಪ್ಪರ್ ಬರ್ತ್ ಸಿಕ್ಕದ ಅಂದ್ರೆ ನಾ ಯಾಕೆ ಬ್ಯಾಡ ಅಂದ್ಲು ಮರಾಯ, ಆರಾಮ್ ಮಲ್ಕೊಂಡು ಹೋಗ್ತೇನೆ, ಏನು ಕಾಚಿ ಮಾಡಬೇಡ.
1: ಅವ್ರು ಆಡಿದ ಮಾತುಗಳನ್ನೇ ನೀವು ತಗೊಳ್ತೀವಿ ಅಂದ್ರೆ ಇದಕ್ಕೆ ಒಂದು ಆಳವಾದ ಅಧ್ಯಯನ ಬೇಕು.
0: ಹೌದು ಹೌದು ಹೌದು. ಅದಕ್ಕೆ ನಾ ಪುಸ್ತಕಗಳನ್ನ ಹುಡುಕ್ತಿದ್ದೆ, ಅವರ ಸಮಗ್ರ ಗ್ರಂಥಗಳನ್ನ, ಆಮೇಲೆ ಸುರೇಶ್ ಕುಲಕರ್ಣಿ ಸರ್ ಬರೆದಂತ ಎಷ್ಟೋ ಪುಸ್ತಕಗಳು, ಅವನ್ನೆಲ್ಲ ರೆಫರ್ ಮಾಡಿನ ಒಂದು ಸ್ಕ್ರಿಪ್ಟ್. ಯಾಕಂದ್ರೆ ಅವರ ಮಾತು ಉಳಿದವರ ಮನ ಮುಟ್ಟಬೇಕು. ಒಂದು ಇನ್ನೊಂದು ಬೇಂದ್ರೆ ಅವರ ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ.
2: ಬಗಲಾಗಿ ಚಂದಪ್ಪನ್ನು ಕರ್ಕೊಂಡು ಭೂಮಿಯ ತಾಯಿ ಸೂರ್ಯನ ಪ್ರದಕ್ಷಿಣೆ ಹಾಕೇ ಹಾಕ್ತಾಳ, ಹಾಕೇ ಹಾಕ್ತಾಳ. ಮಳಿ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಏನಿಲ್ಲ. ಪಾಪ ಬಗಲಾಗ ಕರ್ಕೊಂಡ್ ಹಂಗ ಪ್ರದಕ್ಷಿಣೆ ಹಾಕಿ ಹಾಕ್ತಾಳ, ಹಾಕಿ ಹಾಕ್ತಾಳ. ಸೂರ್ಯ ಕೇಳ್ದ್ಯ ಮಾರಾಳ, ನನಗ್ ಯಾಕೆ ಪ್ರದಕ್ಷಿಣೆ ಹಾಕ್ತೀಯವ? ಅವಾಗ ಭೂಮಿ ತಾಯಿ ಹೇಳ್ತಾಳ, ಸೂರ್ಯದೇವ ನನ್ನ ಮೇಲೆ ಬದುಕವ್ರೆಲ್ಲ ಒಬ್ಬರನ್ನೊಬ್ಬರು ತಿಂದು ಬದುಕಲಿಕ್ಕತ್ತಾರೋ, ಒಬ್ಬರಿಗೊಬ್ರು ತಿಳಿದು ಬದುಕು ಬುದ್ಧಿ ಕೊಡೋ ಸೂರ್ಯದೇವ ಅಂತ ನಮ್ ಚಂದಪ್ಪನ ಬಗಲಾಗಿ ಇಟ್ಟುಕೊಂಡು ನಿನ್ ಪ್ರದಕ್ಷಿಣೆ ಹಾಕ್ಲಿಕ್ಕತ್ತೇನಿ. ಎಲ್ಲರಿಗೂ ಒಬ್ಬರನ್ನೊಬ್ಬರು ತಿಳಿದು ಬದುಕು ಬುದ್ಧಿ ಕೊಡು ಅಂದ್ರೆ ಎಲ್ಲಾರು ಶಾಂತಿಯಿಂದ ಬದುಕ್ತಾರ.
1: ಅಂದ್ರೆ ಈ ಆಯ್ಕೆ ಕೂಡ ಬಹಳ ಬುದ್ಧಿವಂತಿಕೆಯನ್ನ ಒಳಗೊಂಡಿರ್ತದೆ. ಯಾಕಂದ್ರೆ ಪ್ರಸ್ತುತ ಸಮಾಜ, ಪ್ರಸ್ತುತ ಪರಿಸ್ಥಿತಿಗೆ ಅವರ ಡೈಲಾಗ್ಗಳು ಆಗಿನ ಕಾಲದಲ್ಲೇ ಅವರು ಹೇಳಿದ್ದು, ಅವನೊಂದ್ ಸ್ವಲ್ಪ ಆಯ್ಕೆ ಮಾಡಿಕೊಂಡು ತಾವು ಮಾಡ್ತಿದ್ರಿ. ಕವನ ವಾಚನ ಕೂಡ ಬೇಂದ್ರೆ ಅವರದು ವಿಶಿಷ್ಟ ಶೈಲಿ. ಅವ್ರದ್ದೊಂದು ಮರಾಠಿ ಮಿಶ್ರಿತ ಕನ್ನಡದೊಳಗ ಅವರೇ ಬರೆದ ಕವನವನ್ನ ಅವರು ಬಹಳ ಸುಂದರವಾಗಿ ವಾಚನ ಮಾಡ್ತಿದ್ರು.

0: ಮೈಯೊಳಗಿರುವ ಮೂಲೆ ಮೂಲಿಗೂ ಮೂಡಿ ಬಂದಿತ್ತ. ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ. ತಂಗಿ ತುಂಬಿ ಬಂದಿತ್ತು.
1: ಅದರೊಳಗೆ ದೇಹ ಭಾವನೆ ಮರೆತಿದ್ದರು. ಅವರ ಬರದ ಕವನವನ್ನ ಎಲ್ಲರೆದುರಿಗೆ ದೃಶ್ಯ ಮಾಧ್ಯಮದೊಳಗೆ ಸಹಿತ ತೋರಿಸುವಂತಹ ಸಾಮರ್ಥ್ಯ ಅವರಿಗಿತ್ತು. ಅವರು ಹೇಳಿದ ಒಂದು ಒಲವಿನ ಬದುಕು, ಪ್ರೀತಿಯ ಜೀವನ ನಾವು ನಡೆಸಿದ್ರೆ ಬಹುಶಃ ನಾವೆಲ್ಲ ನಮ್ಮ ಜೀವನ ಎಲ್ಲ ಸುಖಮಯ ಆಗ್ತದ ಅಂತ ಹೇಳಿ ನನಗೆ ಅನಿಸ್ತದೆ. ಮೇಡಮ್,
2: ಉಮೇಶ್ ನಾಯಕ್ ಅವರ ಒಟ್ಟು ನಾಟಕದ ಪ್ರವೃತ್ತಿ ಹವ್ಯಾಸ ಇದರ ಜೊತೆ ಜೊತೆಗೆ ಬಹಳ ಖುಷಿ ಜೀವನ ನಿಮ್ದು.
1: ಹೌದೌದು, ಅಂದ್ರೆ ಸಾಧಾರಣ ಬೆಲ್ ಇದ್ರಷ್ಟನ ಇರಿ ಬರ್ತಾವ. ನಾನು ಖರೇನೆ ಹೇಳ ನೀವು ಜ್ವಾಯಂತ ಮಾರಿ ಹಾಕೊಂಡಿರೋದು ಒಟ್ಟ ಸಿಗೋದು ಆರಾಮ್ಸಿ ನಕ್ಕೋತ ಇರೋದು ಎಲ್ಲಾ ಜೋಡ ಹುರುಪ್ಲೇ ಇರೋದು ಸಣ್ಣ ಹುಡುಗರು ಸಣ್ಣ ಹುಡುಗ ನಾನು ಹೇಳ್ತಿ ಅಂತಾಳೆ ಎಷ್ಟು ಒದರಾಡ್ತೀರಿ ಇಲ್ಲ ನಾ ಮಾತಾಡ್ತೀನಿ ಅದು ನಿನ್ಗೆ ಒದಾಡ್ದಂಗೆ ಕೇಳ್ತದೆ ಅದರ

0: ಪ್ರೀತಿಯಿಂದ ಇದ್ರ ಜೀವನ ನಾವು ಆರಾಮಾಗಿರ್ಬೋದು, ಎಲ್ಲಾರು ನಕ್ಕೋತ ಇರೋಣ ಅಂತಷ್ಟ.
1: ನಿಜ ನಿಜ. ಅಂದ್ರೆ ಮನುಷ್ಯನಿಗೆ ಜೀವನದೊಳಗ ವೃತ್ತಿ ಪ್ರವೃತ್ತಿ ನಿವೃತ್ತಿ ಇವೆಲ್ಲ ಅನಿವಾರ್ಯ. ಹಂಗಾಗಿ ನಿವೃತ್ತಿ ಬಂದ ಮೇಲೂ ಕೂಡ ಖುಷಿಯಿಂದ ಇರುವುದಲ್ಲ, ಅದು ಬಹಳ ಮುಖ್ಯ.
0: ಹಂಗ ಇರಬೇಕು. ಮತ್ ಆದಷ್ಟು ಮನಿ ಕೆಲಸ ಮಾಡ್ತೇನೆ, ಆರಾಮ್ಸಿರು ಫಸ್ಟ್ ಕ್ಲಾಸ್ ಕೆಲಸ ಅಂದ್ರೆ ರೇಡಿಯೋ ಕೇಳ್ತೇನೆ. ಮುಂಜಾನೆ ನನ್ನ ಹಿಂಡ್ತಿ ಕಿರಿಕಿರಿ ಆಗುದಿಲ್ಲ, ನಾ ಬ್ಯಾರೆ ಕಡೆ ಮಾರ್ಕೊಂಡು ಆರಾಮ್ಸಿರು ಮುಂಜಾನೆ ರೇಡಿಯೋ ಹಚ್ಚಿ ವಂದನಾ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಕೇಳಿ, ಸಂಜೆ ಮುಂದ್ ಸಹಿತ ಕೇಳಿ, ಯಾವಾಗ ಬೇಕಾವಾಗ ರೇಡಿಯೋ ಹಚ್ಚಿಕೊಂಡು ಕೇಳಿ, ಆರಾಮಿದ್ದು ಸಂಜೆ ಮುಂದಾದ್ರೂ ವಾಕಿಂಗ್ ಒಟ್ಟ ಆರಾಮ್ ನೋಡಿ, ಹೆಚ್ಚು ಮಲಗ್ತೇನೆ, ಆರಾಮ್ಸಿರು ತಗೊಂಡಿರ್ತೀವಿ, ಬಹಳ ಏನು ದೇಹ ತ್ರಾಸ ತಗೊಳಾರ್ದಂಗ ಆರಾಮಿದ್ದೀವಿ. ರಮ್ಮ ಹೇಳ್ತಿ ಮಾತು ಮಾತ್ರ ಕೇಳ್ತೇನೆ, ಯಾಕಂದ್ರೆ ಅದ್ ಇಂಪಾರ್ಟೆಂಟ್ ರೀ. ನಿವೃತ್ತಿ ಆದ್ಮೇಲೆ ಅಕಿನೇ ನಮಗ್ ಭೋಜೇಶು ಮಾತಾ, ಆ ಪ್ರಕಾರ ನಮ್ದು ಆನಂದದ ಜೀವನ
1: ನೋಡ್ರಿ. ಇಲ್ಲಿ ನಾವು ಕಲಿಬೇಕಾದದ್ದು ಏನು ಅಂದ್ರೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ.
0: ಏನ್ ಹೇಳ್ತಾ ಕೇಳಿ ಹೋದ ಬರೋಬ್ಬರಿ ಆರಾಮ್ಸಿ ಜೀವನ ನೋಡ್ರಿ, ಯಾವ್ದಕ್ಕೂ ತಕರಾರು ಮಾಡಂಗ.
1: ನಿಮ್ಮ ಗೆಳೆಯರ ಸಂಪತ್ತು ಕೂಡ
0: ಖರೇನ ಖಾಸ್ ಗೆಳೆಯಂದ್ರ ಇದ್ದಾರ. ಈಗ ಏನಾಗಿದ್ರಿ, ಒಬ್ಬ ಗೆಳೆಯ ಬೆಂಗಳೂರು, ಒಬ್ಬವ ಶಿರ್ಸಿಗಿದ್ದ ಇಲ್ಲಿ ಬಂದಾನ, ಒಬ್ಬವ ಕೊಲ್ಲಾಪುರ, ಹಿಂಗ್ ಬೇರೆ ಬೇರೆ ಕಡೆ ಗೆಳೆಯರಿದ್ದಾರ. ಆದ್ರೂ ಆ ಹಳೆ ಚಡ್ಡಿ ದೋಸ್ತರಿಂದ ಯಾವಾಗಾರ ಕೊಡ್ತೀವಿ, ಉಳಿದ ಗೆಳೆಯರು ಎಲ್ಲ ಕೊಡ್ತೀವಿ. ಒಂದು ಧಾರವಾಡ ಅಂದ್ರೆ ಸಾಂಸ್ಕೃತಿಕ ನಗರ, ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಇರ್ತಾವ, ಕೇಳಿ ಅರ್ಧ ತಾಸ ತಾಸ ಕೂಡಿ ಯಾದ್ ಬಿಡೋದು. ಮತ್ ಧಾರವಾಡದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ಊರಾಗೂ ಸಿಗುದು. ಆಮೇಲೆ ಹಂಗಾಗಿ ಹೋಗ್ತೀವಿ, ಇಲ್ಲಿ ನಮ್ಮ ಮನೋರ್ ಗ್ರಂಥಮಾಲ ಆಟದೊಳಗಿರ್ತದ, ನಿಮ್ ಎಲ್ಲೋ ನಿಮ್ ಕಾರ್ಯಕ್ರಮ ಆಕಾಶವಾಣಿಯಿಂದ ಸಹಿತ ಕಾರ್ಯಕ್ರಮಗಳಿಲ್ಲ ಇರ್ತಾವ. ಎಲ್ಲಾ ಕಡೆ ಅಟೆಂಡ್ ಆಗಿ ಹೆಂಡತಿ ಕಡೆ ಒಂದ್ ಚೀಟಿ ಗೇಟ್ ಪಾಸ್ ತಗೊಂಡ್ವಿ ಅಂದ್ರೆ ಹೋಗ್ಬಿಡ್ತೀವಿ, ಮುಂದೆ ಯಾವಾಗ ಹೋಗ್ಲಕ್ ನಮ್ಮ ಮನೆಗೆ.
1: ಎಷ್ಟು ನೇರ ದಿಟ್ಟವಾಗಿ ಮಾತಾಡಿ,
0: ದಿಟ್ಟಲ್ರಿ ಸಹಜ ನಡೆಯೋದ್ರಿ, ಎಲ್ಲಿ ದಿಟ್ಟಿರಿ ಮೇಡಮ್, ದಿಟ್ಟು ದಿಟ್ಟು ಹೇಳ್ತೀನಿ. ಅದ್ರ ಆನಂದದ ಜೀವನ ಮೇಡಮ್,
1: ಈ ಆನಂದವನ್ನ
0: ಅನುಭವಿಸೋದೇ
1: ಇದು ನಿಜವಾಗ್ಲೂ ಬಹಳ ಖುಷಿಯಾದಂತ ವಿಷಯ. ಉಮೇಶ್ ಅವರ ಬಹಳ ಸಂತೋಷ ಆಯ್ತು. ಉಮೇಶ್ ಅವರ ನಿಮ್ಮ ಸಂಸಾರ ಸುಖ ಸಾಗರ, ಇದು ಹಿಂಗ ನಿರಂತರವಾಗಿ ಮುಂದುವರಿಲಿ. ನಿಮ್ಮ ಈ ನಗು ಉತ್ಸಾಹ ಪ್ರೀತಿ ಕೊನೆಯ ತನಕನು ಹಿಂಗ ಇರಲಿ. ದೇವರು
0: ಧನ್ಯವಾದಗಳು.
1: ಆಯುರ್ ಆರೋಗ್ಯವನ್ನ ಕೊಡಲಿ.
0: ಧನ್ಯವಾದಗಳು.
1: ಅವಾಗ ಅವಾಗ ನಗಸ್ಲಿಕ್ಕೆ ಆಕಾಶವಾಣಿಗೆ ಬರ್ತಾ ಇರ್ರಿ,
0: ಎಲ್ಲಾರು ಕೂಡ ನಗೋಣ.
1: ಯಾಕಂದ್ರೆ ನಗು ಅಪರೂಪ ಆಗಿದೆ.
0: ಅಪರೂಪ. ಅದಕ್ಕೆ ಬೇಂದ್ರೆ ಅವರು ಹೇಳ್ತಾರ, ನಗ್ರಿ ನಗಿ ಒಳಗ ಹೊಗಿ ಬೇಡ ಅಂತ, ಇನ್ನೊಬ್ರು ಬಿದ್ದಾಗ ನಗಬೇಡ ಅಂತ. ಖುಷಿಯಿಂದ ನಗೋಣ, ಇನ್ನೊಬ್ಬರ ಮುಖದ ಮೇಲೆ ನಗು ಕಾಣೋಣ, ನಾವೆಲ್ಲ ನಗನಗತಾ ಬಾಳೋಣ. ನನ್ನ ಆಕಾಶವಾಣಿಗೆ ಕರೆಸಿದ್ರಿ, ಆಕಾಶವಾಣಿ ನಭೋವಾಣಿ, ನಮ್ಮ ನಿಮ್ಮೆಲ್ಲರ ವಾಣಿ, ಎಲ್ಲರಿಗೂ ಆಗಲಿ ಅಮೃತವಾಣಿ. ನಮಸ್ಕಾರ.
1: ನಮಸ್ಕಾರ.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಮಾತು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.
3: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
4: ಆಕಾಶವಾಣಿ ಧಾರವಾಡ.
5: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
6: ನನ್ಗಲ್ಲ ಕಣೋ, ನನ್ ಮನವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
7: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
8: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ನಲ್ಮೆಯ ಕೇಳುಗರೆ,
10: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
9: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
10: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
9: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
10: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
11: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
9: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
10: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ
9: ವಚನಾಮೃತ.
12: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
13: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ.

0: ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
1: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಹಚ್ಚ ಹಸಿರ ಪಚ್ಚೆ ಕಾಡು,
3: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
4: ಉಸಿರಾಗುವೆ
3: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
4: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಧಾರವಾಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯಲ್ಲಿ ತೋಡಿ, ರೂಪಕತಾಳ ವಿಜಯದಾಸರ ಕೃತಿ. ವಯೋಲಿನ್ ನುಡಿಸುವವರು ಸಿಎನ್ ಚಂದ್ರಶೇಖರ್, ಮೃದಂಗಂ ಎಂಟಿ ರಾಜೋಕೇಸರಿ, ಖಂಜಿರ ಬಿಎನ್ ಚಂದ್ರಮೌಳಿ.

0: ಕಲ್ಯಾಣಿ ರಾಗವನ್ನು ಕೇಳಿದಿರಿ. ವಯಲಿನ್ ನುಡಿಸಿದವರು ಸಿ ಎನ್ ಚಂದ್ರಶೇಖರ್, ಮೃದಂಗಂ ಎಂ ಟಿ ರಾಜೋಕೇಸರಿ, ಖಂಜೀರ ಬಿ ಎನ್ ಚಂದ್ರಮೌಳಿ ಅವರದಾಗಿತ್ತು. ಆಕಾಶವಾಣಿ ಧಾರವಾಡ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಏನೋ ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಲ್ಮೆಯ ಕೇಳು.

0: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
1: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
0: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
1: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
0: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
2: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
1: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
0: ವಚನಾಮೃತ ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ
1: ವಚನಾಮೃತ.
3: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
4: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ.

0: ಶಾಂತಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: 2 ನಕ್ಷತ್ರಗಳು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಚಲಿಸುವ ಮೋಡಗಳು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಸ್ವಾತಿ ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ.

0: ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
1: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಒಲವು ಗೆಲವು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.